ಆಕಾಶವಾಣಿ ಇಂಫಾಲ್ ಔಜೇಯೋ ಕಿಪುಂ ತರಾಮಿನಿ ಕುಂಚಲಕ್ಲೆ ಮಿಟ್ಕುಪ್ ಖರ್ಗೆ ಮರುಂದ ದಲಿದಗಿರಿಲೆದ ಇಂಗ್ರಾಜಿದ ವರ್ಲ್ಡ್ ನ್ಯೂಸ್ ಪಂಪಿರಗನಿ.

0: ತೋನ್ಗೆ ತಾನದ್ರ ಬದಿ ಥೋಕ್ಲರು ಇದ್ರ ಅದು ನನ್ನ ಫಮ್ಮ ಅದು ಚಂಗ್ಲಕ್ಲಿವನಿ ಹಂದಕ್ಕಿಲ್ಲ ಅನ್ ಫಮ್ಮಶಿದ ಪಾಂದೋಪು ಹಿಂಗ್ ಹನ್ನಿಂಗ್ಲ ಬದಿ ಮಿಶಕ್ ಅಮ ಖಕ್ತಗಿ ಮಖೋಯಿ ಮಂಗ ಆಗಿ ಮಥುವಾಯ್ ಭಿಕ್ಸಾ ನೀರು ಬನ್ನತ್ತದಿ ಉಪಾಯಿ ಲೈತ್ರೆ
1: ಸೇಂಬರನೆ ಪ್ರಭು
0: ನಕ್ಕನು ನೆಮ್ತೋನ್ ತಶೇಂಬನೆ ಅದುದ ಯಾಮ್ನ ರೂಪ ವಾಫಂದಿ ವಿಖಾ ನೀರು ಗದವ ಮಿಶಕ್ ಅದುಷು ಒಂಥೊಪ್ಪ ಮಿಯೋಯ್ನಿ ಮಹಾಕದುಗಿ ಮಫಂದ ಮಿಯೋಯ ಮನ ಹೆಚ್ಚಟ್ಲು ರಗ ಭಿಕ್ಷಾಶೆ ಇರಾಯಲಾಯ್ನ ದಾನ್ ತವ್ರ ಕದಬನತ್ತಿ
1: ಅದುದಿ ಕರಂ ತೌಗನಿ ಪ್ರಭು ಕನಾನ ವಿಖ್ಯಾ ಅದು ನೀರು ರಬದಿ ಹಪಿರಕನಿ
0: ಇನ್ನೆಂತೋನ್ ಮಹಾಕ್ ಅದುಗಿ ಮಫಂದ ವಿಖಾ ನೀರು ಗದವ ಮಿಶಕ್ತಿ ಲಾಪ್ತಿ ನಕ್ನಲೈ ಮಹಾಕದು ನಬು ಯಾವೀರಕ್ಕದ್ರ ಯಾವೀರಕ್ಲೋಯ್ದ್ರ ಹಾಯ್ಬದುದಿ ಅಯ್ಯನ ಖಂಗ್ಜಬ ಮಂತ್ರಿ
1: ಭಗವಾನ್ ಇಚಾಮಂಗಾಗಿದಮಕ್ತನಿ ಪ್ರಭು ಮಹಾಕ್ ಅದುಗಿ ಮಫಂದ ಇನೇಮ್ ನಮ್ಮ ಖೋಂಗ್ ಪಾಯ್ದು ಹೈಜರು ಗದಬನಿ ಮಹಾಕ್ ಅದು ಕನಾನು ಅಮುಕ್ತ ತಾಕ್ಪಿಯುನೆ
0: ಮಹಾಕ್ ಅದುದಿ ಯಾಮ್ನ ಲಕ್ರೈ ನೆಂತು ಮಹಾಕ್ನ ಚಟ್ಟಿಗೆ ಯಾದುನ ಚಟ್ಪೀರುಡಬದಿ ಭಿಕ್ಸಾದಿ ಹಾಳಕ್ಕ ಅದು ವಿಖಾ ಹಪಕ್ಕದೋರಿವ ಮಿಷಕ್ ಅದುಷು ಲಾಪ್ತನಡು ಮಹಾಕ್ ಅದುಷು ನಶೀಗಿ ಸಂಸಾರ ಶಿದ ಮಂಗಾನ್ನಾಯಿನ ಲೈರವ ಅಥೋಯ್ವನಿ ಮಹಾಕ್ತಿ ಧರ್ಮ ಲೈವನಿ ಪುಕ್ಚೇನ್ ಚಾವರವ ಅಶೇಂಬ ದಾನ ಬೀರಣಿ
1: ಮಹಾಕ್ನ
0: ಅಶುಕಿ ಮತಿ ಕನ್ನ ಥೀರಿ ಅದುಗು ಹುಜಿಕ್ ಫಾವ ಥೀವ ಫಂಜದ್ರಿ ಅದುಗುಂಬ ನಿಪ ಅದುಗಿ ಮಫಂದ ನಚಾ ಮಂಗಾಗಿ ಮೃಟು ಶೋರ್ ಮಂಗಾ ಲೈರಿ ಬನಿ ನೈ ನೆಂತೋನ್
1: ಭಗವಾನ್ ತಾಕ್ ಪಿರೋಗ ಬಮಿ ಸಕದು
0: ಇನೆಂತೋನ್ ಅದೇ ಕನಾನತ್ತೇ ನಿಮಿಷಕದು ಅಂಗಧಿಪತಿ ಬೈಕತ್ತನ್ ದಾನ ವೀರ ದಾತ ಕಣ್ಣನಿನ ಅದುಗುಂಬ ಅಥೋಯ್ವ ನಿಪಾಶಿನ ಹುಜಿಕ್ ಫಾವುದ ಮಮ ಅದಗು ಮುಷಕ್ಕಂಜಗೆ ಹಾಯದು ಥೀಜರ ಈ ಮಂಗ ಪೊಪ್ಪಿ ಬೈಕತ್ತನ ಶಿನ ಮಮ ಅದು ತಪು ಮುಷಕ್ಕಂಜಗೆ ಹಾಯದುನ ದಾನ್ ಕಯ ತೌಜರಿ ಕರಿಯ ಮುಖ ಹಾಯ್ದಿನ ಮಾಗಿ ದಾನ ಶಿದ ಮಹಕ್ಕ ದಾನ ವೀರ ದಾತ ಕಣ್ಣ ಹೆನ ಫಾವುದ ಅಶಿಯೌನ ಮಮ ಅದವು ಫಂಜಗೆ ಹಾಯದು ಹೊನ್ನ ಜರಬ ಫಾವುದ ಅಂದ್ರೆ ಹೌಜಿಕ್ಷು ನೋಂಗಾನ್ ಜೈ ಗದವ ಪುಂಗ್ ನಮ ವಾರ್ಲಿಂಗಿದ ಗಂಗಾ ಸ್ನಾನ್ ತೌಜದುನ ಗಂಗಾ ಮಾತಾದ ಇಮಾಮ ಶಕ್ತಾಕ್ಯೋ ಹೆನ ಸ್ತುತಿ ತೌಜರಿ ನಮ್ನನೆ ಮಾಗಿ ಮಮಾಗಿ ಮಶಕ್ ಕಂಬೀರಬದಿ ಅಮುಕ್ತ ಮಂಗೊಂದು ತಾಕ್ತಿಯೋಧನ
1: ಪ್ರಭು ನನೇಮ್ದಿ ಕದಾಯ್ದಗೆ ಖಂಗದಗೇನಿ ಪ್ರಭು
0: ಇನ್ನೆಂತೋನ್ ವಾಫಂ ಮಶಿ ಅರಾಯ್ವನತ್ತಿ ಲೂಕ್ರವ ಯಾಮ್ನ ಲೂಕ್ರವ ವಾಫಂ ಪ್ರೇಮ್ ಪುಯ್ನನ್ ಮಶಿನ ಮಂಗೋಲ್ ಪೊರಕ್ಕ ದೊರಿವನಿ ನಂಗ್ನ ತೌಬಂಗಂಬ ಅಮದಿ ಪೀವಂಗಂಫಂ ಥೋಪ ದಾನ್ ಒಯರಬದಿ ನಿಪಾಶಿಗಿ ಮಫಂದ ದಾನ್ ತೌರಗ ನಂಗ ಶುಮಂಗೊಂದಿಗೆ ದಾನ್ ಲೌನವ ಲಾಕ್ನರಬದಿ ನಾಕನ್ ಅನಿಮಕ್ಕಿ ಫೈ ನತ್ತನ ಇನ್ನೆಂತೋ ನಾಕ್ನ ನುಂಗುಂ ಕಲ್ಲವ ಥಮೋಯೋಯ್ದು ಖಂಗ್ನ ಖಂಗ್ನ ನಶಿ ಫಾವುದ ಮರೋಟ್ಲಬದಿ ಮತಂ ಕುಯ್ನ ವಜರಕ್ಲಬ ಪಾಂದೋಪ್ನ ಹಂದಕ್ಕಿ ಮಪೋ ಕಶಿದ ನನಾಕ್ತ ಲಾಕ್ತನ ಇಮಾ ಹಾಯ್ನ ಕೌರಕಿನಿ ಹಾಯ್ಬದಿ ಹಾಜರು ರಗನು ಕುಶತಿ
1: ಪ್ರಭು ಪ್ರಭು
0: ನಂಗೆ ಥಮೋಹಿದ ಕರಿಗುಂಬ ಅರೋಟ್ಪ ವಾಫಮ್ಮ ಮಥಂದನ ನಚಾ ಶಿಂಗಿ ಹಂದಕ್ಕಿ ಜಯ ಪರಾಜಯ ಖೊಂಫಮ್ದ ಮೈಥೀವ ಭಂಗದೊರಿವ ನಚಾ ಶಿಂಗು ಕನ್ನನವ ಕಾಂಗ್ತೋಕುನೇಶ್ವತಿ ನತ್ರಪತಿ ನಚಾ ಶಿಂಗ ಶಿವು ಹಾಟ್ಪಗಿ ಪಾಪ್ ನಂಗ ಪಂಜಗನ್ ಇನ್ನೆಂತೋನ್ ಕರಿಗೆ ತುಮಿನ್ನಲೈರಿ ಅದುಗಿ ಸರುಕ್ಪುದಿ ಇಮಾ ಇಮಾ ಹಾಯ್ನ ಥೀಜರಿ ಬಾಶಿಗಿಸು ಅಪೇನ್ಬ ಪೀದುನ ಮಮಾಗಿ ಮಶಕ್ತಾಕ್ ಪೀರಗ ನಚಾ ಮಂಗಾಗಿ ಮಥ್ವಾಯ್ ಕನ್ಬನ ಹೇನ ಮಮ ವೈಬಿಗಿ ತೌಫಂ ಥೋಕ್ ನತ್ರ ನೈನೆಂತೋನ್ ನಾನ್ ಮಖೈ ತಾಕ್ ಹೌದೆ ತಾಕ್ಫಂ ಥೋಪ ಮತಂ ಕಯ ಹೋಕ್ರೆ ಹೌಜಿಕ್ ತಾಕ್ ಲುರಬದಿ ಒಯ್ಜಬ ಥೀವ ಥೋಕನಿ ನಿಂಗ್ಲಿ ಬದುದಿ ಲಾಲಿ ನೈನೆಂತೋ ಮಾನ ಪಾಮ್ಲಿ ಮಮಾದಬು ಫಂಗ್ಲಬದಿ ಮಾಗಿ ಮಥ್ವಾಯ್ ಥಾಕ್ರಬ ಶುಪೇಲ ಅಶ್ವಿನಿ ನೈನೆಂತೋ
1: ಜದುಬಿ ನಂಗಿ ಜಾದುಬು ಕನಾನ ಖಂಗನಿ ನಂಗಿ ತಾಯಿ ಬಂಗಿ ಪಾವು ಪುಂಬ ಖಂಗ್ಬ ನತ್ರ ನಂಗ್ನ ಕನಾಬು ಚಾಂಗಿಯಂಗ್ಲಿ ಕನಾಬು ವಹನ್ಬ ಕನಾಬು ನುಂಗಾಯ್ ಹನ್ಬ ಮಿಯೋಯ್ಬ ಕೌಬ ಸಮಾಜಮ ಸೆಂಬಿದುನ ಇಕಾಯ್ ಇಕ್ಕಿ ಕೌಬ ಪಲ್ಲಮ ಸೆಂಬಿದು ಮದು ತಬು ಕಿಜದುನ ಲೊಚ್ಚರಿ ಬಿ ಕನಾಗುಂಬಿ ಬುಸಿಂಗ್ ಹೋಗ್ತುನ ಮಿಮಾಂಗ್ದ ಕೊಂಗೋಯ್ ಬಿಬ ಕರಿಗಿದ ಮಗ್ತ ಲಾಕ್ನ ಬೀರಿಬ ಹೇ ದೇ ಲಾಯ್ಬಕ್ತಿ

0: ಇನ್ನೆಂತು ನಂಗ್ ಶೀರ ಬೆಮ್ಮಂಗ ಆಗಿದ್ದ ಮತ್ತ ಐನ ನಂಗಿ ವಾಪಮ್ಮದು ಕನಾ ಗುಂಬ ಮದಶು ಹೈದೊತ್ತು ಹೈದೊಗ್ಲಬದಿ ಐಗೆ ಆದಿ ಪುರುಷ ಪುಂಬ ನೊರಕ್ಕ ತಾವೋ ವಿಷ್ಣು ಇನ್ನೆಂತು
1: ಪ್ರಭು ಕರ್ಣಸೆ ತೋಲ ಬಿಗಿದಿ ಅಹಾನ್ಬ ನೌನ ಪಂಜಕಿಬ ಇಚ್ಚಾವಲ್ ನಿನೆ ಪ್ರಭು
0: ಇನ್ನೆಂತು ಇನ್ನೆಂತು ನಾಕಿ ವಾಪಮ್ಮ ಶಿದೆ ಐಗೆ ಥೋಯ್ನಾ ಪೇನ್ಬೆ ಮಹಾರಥಿ ಕಣ್ಣಗು ಇನ್ನೆಂತೋನು ಪೋಪೋಯರಬದಿ ಅಂದಕ್ಕೆ ಲಂಜಾ ವರ್ಷದ ಕರಿಶುಳೈತ್ರಿದನು ನಚಾ ಮಂಗಾನ ಶೋಯ್ದನ ಲಾನ್ ಜೋಯ್ ಒಯರಗನ್ ಬೀರ್ ಪುರುಷ್ ಅದನ್ನ ಇನ್ನೆಂತೋನ್ ಯಾಥಂಗ್ ಹಿತ್ತೋಪ್ಪ ಮಾಗಿ ಮಫಮ್ದ ಹಾಯ್ಬಿಯು ಇನ್ನೆಂತೋ ಅಂದಕ್ಕೆ ಲಾನಶಿದ ಮಂಗಾಗಿ ಮಿಚಂಗದಲೈ ಮಧುದ ಯಾದ್ರಗನ ಇನ್ನೆಂತೋನ ಕಣ್ಣಗಿ ಏತಂಗ ಮಖುದೊಂದಿ ಅದುಗ ಅಂದಕ್ಕೆ ಮಿಟು ಸೋರ್ ಮಂಗಾದಿ ಶೋಯ್ದನ ಭಿಕಾ ನಿಲ್ಲಕದ ನತ್ರಬದಿ ನಚಾ ಮಂಗಾಗಿ ಮಧುವಾಯಿ ಕಣ್ಣು ಒಯ್ದೋಗ್ಬೇಕು
1: ಮಾಧವ ಇನ್ನೆಂಬು ಕರೀತವು ಜವು ಹಾರಿಬನು ಕರಂ ಹಾಯ್ನ ಮಾವು ಇಚ್ಚಾನೆ ಹಾಯ್ದು ನಸು ಮಾಗಿ ಮಫಮ್ದ ಅದು ಗುಂಬು ವಾಸಿಂಗ್ ಅದು ಹಾಯ್ರುಗನಿ ಮಮ ಒಯ್ವಿ ಐನ ಮತಮ್ಮ ಮದ ಇಬು ಥೋಕಿ ಚಾವು ಇತ್ತಾದ ಕೋನ್ಕಿದೆ ಐನ ಐಗಿ ಇಸಾಗಿ ಕಾಯ್ ಕುಮ್ನವ ಅದುಗಿದ ಮಕ್ತ ಮಾವು ಅದನ್ನ ಇಸಿಂಗ ಥಾದಕಿ ಕ್ಯಾ ಲೈಜದ್ರಿಬ ಅಂಗಾಂಗ ಅದುನ ಇಮ್ಮ ನಂಗ್ ನಾಯ್ಬು ಇತ್ತೋಮ್ದ ಸಿಜ ಕ್ರೋಳ ಹಾಯ್ಜ ಬದಿ ಗಮ್ದನ ಅದು ಮಗ್ದು ಮಿನ್ ತಾವು ಥಕಿ ತಾವು ಥಕಿ ಐನ ನಸಿ ಅವಾಬಗಿ ಇಪ್ಪಾಕ್ತ ತಾರವ ಅಸಿದನ ಇಮಾಬ ಕಲ್ಲು ಹಾಯ್ನ ಕರಮ್ ನಾಯರಸಿಗೇನೆ ಭಗವಾನ್ ಮಾನಾಯ್ಬು ಶೋಯ್ದನ ತು ಕಚ್ಚರಂಗನಿ ಹಂಗೋಯ್ರಂಗನಿ ಮಮ ಅಮನ ಮಚ್ಚಾ ಸಿಂಗ್ ಮಕ್ತದ ಮಿಚಂಗ್ ಮಿ ಖಾಯ್ ನಾಯ್ ಹಾಯ್ನ ವರೌಖಿಗನಿ ಮಾಗಿ ಮಮಿತ್ತಗಿ ಮಪ್ಪಿ ಅದು ನೌಹೌ ನನ ಇಮಾಂಗ ಸಿಂಧರಕ್ಕನಿ ಅದುಗಲ್ಲೊಯ್ ನನ ನ ಸಾಗಿತ್ತ ಒಯ್ ಜಬತ್ತಾನ್ ಬಿನಿ ಹಾಯ್ನ ಥೀನ ಹಾಯ್ರಕ್ಕನಿ ಕನ್ ಹಾಯ್ ಹಾಯ್ರು ಬಪ್ಪು ನಮಗ್ನಾರೇ ಎಂಬದ ತಾವತಾರಬದೆ ಅಮುಕ್ ಇನ್ನೇಮ್ಗೆ ಮಾಯಸೆ ಒಳ್ಳು ಬಗೆ ಕರಿ ಕನಗನಿ ಇನ್ನೇಮ್ ಅಂದಕ್ಕಿಸಿದೆ ಚಲ್ಲರೋಯ್ ಕನ್ ಹಾಯ್ ನಂಗ್ ನನ್ನ ನಾಯ್ ಸಿಂಬು ಕನ್ಬಿಯುವ
0: ಬೀರ್ ಪುರುಷ್ ಬೈಕತ್ತವನ್ ಪುಕ್ಚೇಲ್ ಪಿಕ್ಲವ ತೋಲವ ಮೀನ ಖನ್ಗದವ ವಾಹಮ್ಮದೋ ಖಲಂ ಲೋಯ್ ಮಹಾ ನುಪಿ ಹೈಬ ಶಿಧಿ ಕರಿ ಮೋ ಹೈಬ ಖಂಗ್ಲವ ಅಶಿಂಗ ಮೀ ಮಹಾಕ್ ಪೋಪ್ಗೆ ವಾರಿಯದು ನಿಂಗ್ ಥೀನ ತಾರ ಮಧುಗೆ ಅಥುಪ್ಪ ಕಂಗ್ಲವನ್ ಪುನಮ ಖಂಗ ನಂಗ್ ಮರ ಲೈತವಿ ಮಮಾನಿ ಹಾನ ಲವ್ ನಂಗ್ ಮಹಾಬು ಕೊರಿ ಚಫೂದ ಹಾಪ್ತುನ ಥಾಬಕಿದ ಅದುನ ಥೋಯ್ನ ಹೇನ ನುಂಶೀದುನ ತೌರಿ ಬನಿ ಹಾಯನು ಶಿಂಗ್ಲವ ಅಂಗದೇಶ್ ದೀಪತಿಯದು ಲವ್ ನಶಿ ಐಗಿ ವಾಪಂ ಮಶಿ ಮುನ್ನ ಕಂಥ ಬೀರಗ ನಮಾಂಗ ತಾರಿವ ನಥೌ ವಶೆ ಪಂಥೋಪ್ಪನ ಮಮ ಒಯ್ ಬಿ ಎಮಗಿ ಅಚುಂಬ ತೌ ಪಂಥೋಪ್ಪ ನಥೌ ಒಯ್ ಗನಿನೇ ಸತಿ
1: ಅದು ಮಾಧೋ ಇಚ್ಛಾ ಅದುನ ಅದು ಮಕ್ಲೋತ್ತು ನದಿ ಲೈತನ ಹೌಜಿ ಕರಿಗಿದ ಮಕ್ ಫೋಂಗ್ದೋಗ್ಲಕ್ಲಿಬನು ಹಾರಕ್ಲಬದಿ ಇನ್ನೇಮ್ದಿ ವಾದು ತಾಜಬಂಗಂ ಜರೋಯ್ ಪ್ರಭು
0: ಮಧುವಿದಿ ಅಶ್ವಿನಿ ಇನ್ನೆಂತು ಮಹಕ್ ದಾನ ಬೀರ ಐನ ಮಥಕ್ತ ಪನ್ಖಿ ಬದುನ್ ಶಮಾಜ್ಬು ಕೀಬದಗಿನಿ ಮಧು ಪುಂಬ ಮಹಾಕ್ನ ತಾಯ್ನ ಗದಬದಿ ಶಮಾಜ್ದನಿ ಮಮಾದದಿ ತಾಯ್ನ ಪಂಥೋಕ್ತಿ
1: ಕರಂ ನನ ಪ್ರಭು
0: ಮಹಾಕ್ನ ಮಮ ಅಮದಿ ಮನಾವ್ ಶಿಂಗು ಯಂಗ್ ಪಂಥೋಯ್ ಮರಂ ಮಶಿನ ಮಾಗಿ ಮಥೌ ತೌರು ಮುಹಾಯ್ನ ಮಂಗೊಂದ ತಪ್ಪಿ ಬದನಿ ಮಾವು ಯೊಪ್ಪಿದೆ ಕನ್ಬಿದೆ ಹಾಯ್ಬ ವಾಪಂ ಮದುನ ಮಶಾಗಿ ಧರ್ಮ ಅಮದಿ ಕರ್ಮದಗಿ ಮಮಾಯ್ ಲೈಥೋಕ್ಲಬದಿ ಮಹಾಕ್ಕ ಪುರುಷ್ನೆ ಓಜಬ ತಾನ ಅದುಗು ಬೈಕರ್ತೋಂಧಿ ಕಾ ಪುರುಷ್ ನತ್ತೆ ಮಥೌ ಖಂಗನಿ ಮಥೌ ಖಂಗ ನಂಗ್ನ ಮಾವು ಹಂತನ ಏಂಗ್ಲು ರಬದಿ ನೆಂತೋನ್ ನಶಾಮುತ್ಪಾ ಪಂಗನ್
1: ಪ್ರಭು ಕನಾಯ್ ನನೇಂಬು ಹೌಜಿ ಕರಿ ತೌಜೌ ಹಾಯ್ರಿಬನು ಪಂಗ್ಲಬಿಗಿ ಥಮೋಯ್ದಿ ನಂಗಿ ಮುಖದಗಿ ಥೊರಪ್ಪ ಅಚುಂಬ ವಂಗಾಂಗ್ ಸಿಂಗ್ನ ಖುದುಂ ಸನ್ಸಿನ್ ಬೀರೆ ಪ್ರಭು ನಯಾ ಥಂಗ್ ಮತುಂಗ್ ಇನ್ನ ಕರ್ಣಗಿ ಮನಹಕ್ತ ಚಲ್ಲಗೆ ಥಮೋಯ್ಗೆ ಅಶೋನ್ಬ ಸಿಂಗ್ ಅಸಿ ಗಮ್ ನಮಕ್ ಫಾಜಿಂದುನ ಅಯ್ಯಸೆ ಮಾಗಿ ಮಮಾನಿ ಹಾಯ್ನ ಲೇಪ್ಲುರಗೆ
0: ನಾಕ್ನ ಚಲ್ಲಗ ತೌರುಗದವ ಥೌರಂ ಸಿಂಗ್ ಅದದಿ ನಿಂಗ್ ಥೀನ ಖಂಗ್ಲವರ
1: ಕರಿಮತ ಖಂಜದ್ರಿ ಪ್ರಭು
0: ಹಾನ್ಬದೈ ನೆಂತೋನ್ ಕರ್ಣಗಿ ಏತ್ಥಂಬ ಮಖುತ್ಕಿ ಖುದೋಂಬಿ ಅದು ನೀಗದ ಬನಿ ಮತುಂದ ನಚಾ ಮಂಗಾಗಿ ಮೃತು ಶೋರ್ ಮಂಗಾದು ಶುಭಿಕ್ಕಾವನ ಲೌಗದವನು
1: ಇಬುಮು ಇಬುಮು

0: ಅಂದಮಾದು ಪಾವಗದಿ ತಾಕ್ಪೀರಗನು ತೀನ್ ಸಿಂಗ್ ಅದು ನೀರು ಹಾಯ್ಬದುದಿ ಮನಿ ಜರುರಗೆ ಇಚ್ಛಾಗಿ ಕುದೊಂಬಿ ಅದು ಮಕ್ಕತ್ತು ನಪಿಯು ಹಾಯ್ಬದು ನನ್ನೆಮ್ದಿ ಗಮ್ಜರರು ಹಿಂಗಮ್ಜರರು ಮದು ಮಾಮ ಒಯ್ಬಿ ಕನಾನ ಹೈಂಗಮ್ ಲೋಯ್ದಬು ವಾಪಂ ನೀನೆ
1: ಕರ್ಣ ಕಯಾದ ಮಗುನ್ ಲೈಬ ನಿಪಾನು ಹಾಯ್ಬದು ಖಂದ್ರ ನನ್ನ ಫನಮ ತೇನ್ ಸಿಂಗ್ ಅದು ಲೋಥೋಕ್ಲೂರಬಶು ನಚ ಮಂಗ ಹಿಂಗಿಲೆ ಹಾಯ್ಬಿ ಯಾದ್ರಿ ನೈನೆಂ
0: ಪ್ರಭು
1: ಮಾದಿ ಪ್ರತಾಪ್ ಲೈಬ ನಿಪಾನಿ ಮಾಗೆ ಮಥೌನ ಮಗುನ್ನ ಶಿದಿ ಹಾಯ್ದ ಕಾಣತಿ ಮಾಗೆ ಲೀಕಾಪ್ತಿ ಉದಯ ಚಿಂಗ್ದಗೆ ಅಸ್ತಾ ಚೋಲ್ ಚಿಂಗ್ ಭಾವ ತೆನ ತುಪ್ತ ಮಶಿ ಊದುನ ಇನೇಮ್ ತೋನ್ ಗುರು ಪರಶುರಾಮನ ಏ ಥಂಗ ಮಖುಬಿ ಅದು ದಕ್ಷಿಣಾವನ ಲೌಕ್ರಬ ಖುಬಿ ಯಾವುದ್ರಬ ಖುದೋಂಬಿಗೆ ಖುಯಾಯ್ಗ ಚಪ್ತುನ ಕಾಪ ಲೀಕಾಪ್ತ ನಚ ಅರ್ಜುನ್ಗ ಲಾಂಬ ಯಾದ್ರಿ ನೇ ಮರಂ ಮಶಿನ ತೇನ್ ಸಿಂಗ್ ಅದು ಲೌಥೋಕ್ಲೂರ್ಬಶು ಅಂಬಾದ ನೋಪ್ಲಬದಿ ಇನೇಮ್ ತೋನ್ ಜೋಯಿಗೆ ಆಶಾಲೈತಿ ಮರ ಮಶಿನ ಮಾಗೆ ಕುದೊಂದು
0: ಕದಾಯ್ದನು ಐನಂಗಸಿ ತಾಂಗ ದೊಡಿಬ ಕೊಂಗ್ತಾಂಗಸಿ ಮಹಾಗ್ ಅದುದಿ ಮಪ್ಪು ಐದಗಿ ಮಮಾಗಿ ಮಸಕ್ ಉಜದ್ರಿಬ ಮಮಾಗಿ ಕೊಮ್ಲಾಂಗಿ ಮಹೌ ಖಂಗ್ಜದ್ರಿ ಇಚ್ಛಾ ಮಂಗ ಆಸಿದಿ ಪೋಕ್ ಪದಗಿ ಮಮ ಒಯ್ಬಿಗಿ ಲಾಂಗೋಲ್ ಬಿಬಗಿ ನುಂಗ್ಸಿ ಬಿಬಗಿ ಮೇಂಗ್ ಮಖಾದ ಚೌರಕ್ಲಬಂಗಾಗ್ತನಿ ಮಹಾಕ್ತಿ ಮಮಾಗ ಅಹಾನ್ಬ ಸಖಂಗ್ ನಬದ ಮಹಾ ಓ ಮಂಗೋಲ್ಗಿ ಮಸಕುಂ ಓಯ್ರಗದ್ರ.

0: ngasi kanagi mapham dagi kanagada balai vasingadu hai bi uneima arjun pakpi mama kari hai ning balai
1: mani ai arjun pakpi mama ni ning singli bara akanba nang na astra parikhya gi matam da nipa masanatik thok na chong thorakki ba arjun lamba gi matang aduda achar jana marak ಹಾಯಿನ ಹಂಕಿಬದು ನಂಗಿ ಪಾರಿ ಪೂರಿ ಹಾಯ್ಕಿಬದಾಯಿ ಭೋರೋಟ್ ವಂಶದ ಪೋಪ ಸದಾ ನೌದಾದಿ ಕುಮಿತ್ ಖುದಾಂಗ ಲಂಬಾ ಪಾಬಯಾದಿ ಮಧುದ ನಂಗ್ ನನ್ನ ಖುದ್ ನ ಸಾಥೆ ನಮಿತ್ತು ಇರಾಚೆ ನೋಂಗ್ದೋಲ್ ಅಂಗಾನ್ ಬಬು ಎಂಗುನ ಲೇಪ್ಕಿಬ ಮಧು ಓಬದ ಕುಮೈ ಎಂಗ್ಲಿವಿ ಲೈ ಮಲಿ ಸಿಂಗ್ಲಿ ಸಿಂಗಿ ಮರಕ್ತಗಿ ಅರ್ಜುನ್ ಪೋಪಿ ಮಮಾ ತನಿ ಸನಾಗಿ ಜಬಲಿಕಾ ಮನುಂಗೈ ಸಿಂಗ್ ಚಾಯ್ದನ ಲಾಗ್ನಕ್ಕಿವ ಮತುಂಗ್ದ ಯಾಯ್ ಫವ ದುರ್ಜಧೋನ ಮನಾವುದು ಶಾಶ್ವಂತ ಜಿಲ್ಲಕ್ತುನ ನಂಗಿ ನಕೋಕ್ ಮಕ್ತದ ದುರ್ಜಧೋನ ಮಖುಟ್ ಮಗ್ನ ಸನಾಗಿ ಸಪ್ಪೂದ ಇಸಿಂಗ್ ಶೋಕ್ಲಗ ನಂಗು ಅಂಗದೇಸ್ಗೆ ನಿಂಗ್ ಥೌ ಫಂಬಾಲ್ ತಿಂದೋಕ್ಲೆ ಹಾಯ್ನ ಲಾಗ್ತೋಕ್ಕಿವ ನಂಗಿ ನಕೋಕ್ತ ಮಖುಟ್ ಮಗ್ನ ಸನಾಗಿ ಸಪೂದಗಿ ಇಸಿಂಗ್ ಹೈರಪ್ಪ ಇಸಿಂಗಿ ಇರಕ್ತ ಅರ್ಜುನ್ ಪೋಪಿ ಮಮಾಗಿ ಮಮಿತ್ ಕಿ ಪಿ ಯಾವ್ಕಿ ಬನಿ ನಂಗಿ ಖಂಗ್ಲಿ ರೋಯ್ನೆ ಬೈಕರ್ ತನ್
0: ನಾಕ್ಕ ನಾನು ನಕೋಂಕೊಂದು ಹೈಜರಿ ಮಾ ನಾಕ್ಕ ನಾನು ಹಾಯ್ ವಿಯು ಇಮಾ ನಾಕ್ಕ ನಾನು ಐಗಿ ಮಂಗ್ಲಾನ್ ಚಾಂಡ ಅಹಿಂಗಿ ಮಮೈ ಒರಕ್ಪದ ಪಿರು ಪಿರಾಂಗಡಿ ಕುಂಬ್ಲಬಿ ಅಲ್ಲೊರವಿ ನುಪಿ ಅಮನ ಐಬು ಪೋಗ್ ಪೀಮಾನೆ ಹಾಯ್ದು ಲಾಕ್ಲಮ್ಮಿ ಐನ ಸು ಇಮಾ ಹಾಯ್ನ ಕೌಜಿ ಮಾಕ್ತಿ ಪಿರುಪದು ಹಾಂಗ್ದೊಕ್ ನಮ್ದನ ಮಮಾಯ್ ಅವಾಂಗ್ ಒಂದನ ಅದು ಮಗ್ ಚಟ್ಕಿ ಅದು ನಶಿ ಇನ್ನು ತಿಂಗಾರ ಪಶಿದನ ಹೇ ಮಗ ಪೋಗ್ ಪೀ ನಾಗ್ ಲೇಪ್ತರೇನೆ ಕಣ್ಣಗಿ ಮಾಂಗ
1: ಇಮಾಗಿ ಮಹಾರಥಿ ಲಾವ್ ಕರೋ ngase imana nangina phamda namai bunga o haina hai jage lagli ne masagi ma phamda mama na lan kre manu pumba seng dog na rasi haina ngasi pangan chola bina mana na phamda lagli ne imagi bai kartan
0: ima manga pokwi nangu tu holwa kannai gi suma marane e mama baby ಅದು ಹೊರಬದಿ ನಶಿ ನಶಾಗಿ ಕಲ್ಲವ ಮಾತ್ರಿ ಪ್ರೇಮ್ ಸಾಗೋರಸಿದ ಸೋಂ ಥಬಿರರೋ ಲಾಕ್ತಿರೋ ಅದುಗಳು ಏನ ನೈಮ ಐವು ಕರಂನ ನಂಗಿ ನಶಾ ಹೊರಿಬ ಹಾಯ್ ಬದುಗಿ ವರಿವ ಕೊಂಗದೋ ಪಾಪ್ ಚೇಲವ ಕಣ್ಣಗಿ ನಾ ಕೋಂಗಸಿದ ತಾನ್ ಬಿರೋ ಗಬ
1: ಇಮಾಗಿ ಬೈಕರ್ತ ನಂಗಿ ಇಮಾಗಿ ಹಾಲ್ ಹಾನ ಪಂಜಬ ಇಚಾನು ಪಾನಿ ನಂಗು ಪೋಪದ ಪ್ರೀತಿನಿ ನಂಗು ಪೋಪ ನ ಪಾಬುಂಗ್ದಿ ನೋಂಗ್ ಮದೋನ್ ಕೊರೌ ಹೇಳಿ ಬಾ ನುಮಿತ್ ಕೌಬ ದೇವತಾ
0: ಕೌಬ ದೇವತಾ ನೈಗಿ ಪಾ
1: ಅಥೌ ಬಾ ಕರ್ಣ ಕರಿಗಿ ಇಮಾನ ನಂಗು ಯೋಖಿದ ಬಗೆ ಹಾಯ್ ಬದುದಿ ಇಮಾನ ಮಿಯೋಯ್ಬ ಸಮಾಜ್ ಬು ಕೀರು ಬದಗಿ ನಿನೆ ಕರ್ಣ
0: ಇಮಾ ಹಾಯ್ ಬಿಯೋ ಕರಮ್ ನುಮಿತ್ ಕೌಬ ದೇವತಾ ಶಿನ ತೋಲವ ಕರ್ಣ ಇವು ಪೋಕ್ಪಿ ವೈ ಪಾ ವೈರಿವ ಮತನ್ ಸಿತ್ ನನ ಚಾದ ತಾಕ್ಪಿಯೋ ಗವಾ
1: ಇಮಾಗಿ ಬೈಕರ್ತನ್ ಕರಮ್ ಪಾಪ್ ಕಿ ಮಸಕ್ ಓಯ್ರಬ ಮಿನುಂಗ್ಸಿ ಯಾವ್ದ್ರಬ ವಾರಿ ಅದು ನಸಿ ಚಿಲ್ಲಸಿನ ನಂಗೊಂದ ತಮ್ಲ ಚಿಗೆನೆ ಕಾರಣ
0: ತೋಲವನ ಚಾದದಿಲ್ಲ ನಬಿಗೆನು ಅಮತ್ತ ಚಿತ್ತದನ ಚಿಂಗ್ನದನ ತಂಬಿಯು ಮದುತ್ತ ಉತಾಜ ನಿಂಗ್ಮನೆ ಕೌಲಾಂಗ್ಲವ ಥಮೋಯ್ ನಿನೆ ಇಮಾ
1: ಇಮಾಗಿ ಇಬುಂಗು ತೋಲವಿ ನಮಾಯಸೆ ಪಿಕ್ಲಿಂಗೈದ ಕುಂತ ಭೋಸ್ನ ಮಪಾರಿ ಮಮೋಂ ಸಕ್ನ ಲೂನ ಚಾನ ಯೋಪಿರಕ್ಕಿ ಕೋನುಂಗಿ ಲೈಮ ಕೋನ್ ಸಿಂಗಿ ಮರಕ್ತ ಅವಾಮಕ್ತ ಖಂಗ್ದನ ಹರಾವ್ ನುಂಗಾಯ್ವಗಿ ಇಪ್ಪೋಮ್ ಲಕ್ತ ಚಾವ್ರಕ್ಕಿ ಬನಿ ನೋಮ ಶಾವಲ್ಲಬ ದುರ್ಭಾಷಾ ಮಹಾಮುನಿಗಿ ಸೆವಾ ಮತೋ ಲೋಮ್ನ ತೌಜಬದಗಿ ಪೆನ್ಬೀರದುನ ಪಿರಂಬ ಆಕರ್ಷನ್ ಮಂತ್ರ ಮಂತ್ರ ಅಸಿ ಸೋಂದುನ ಕೌನಿಂಬ ದೇವತಾಮ ಕೌಬದ ಸೋಯ್ದನ ಲಾಕದ ಬನಿ ಕಲ್ಲುಬದ ಮಂತ್ರಗಿ ಸಿದ ಚಾಂಗ್ಯಂಗ್ನಿಂಬದಿ ಪೋಕಿ ನೋಮ ಕುತ್ತ ಕೋರಿಗಿ ಪಾತ್ರ ಮ ಪೂದುನ ಆಸ್ವಾ ನದಿ ತಮ್ನ ಇಸಿಂಗ್ ಶೋಕಿ ಹಾಯ್ನ ಲಾಕಿ ನೋಂಗ್ ಪೋಕ್ ಥಂಗ್ಬ ಅತಿಯಾದ ಲೈಚಿನ್ ಪಬಾನ ಥಾಂಗ್ಬದ ಕೊರೌ ಮಸೇಕ್ನ ಕಿತ್ತಂಗ್ ಥಿಂಗಟ್ಪದೋ ಅಂಗಾಂಗ್ಬ ಮನಿ ಮತುಮ್ ಅಮ ಮಲೇಮ್ ಲೈವನ ತಾಯ್ಬಂಗ್ ಅಸಿದ ಖುದೋಲ್ ಪೋಟ್ ಅಮ ತಂಬ ಕುಮ್ಕಿ ನೌಜರಿ

0: ꯕꯤꯔꯛꯄꯁꯤ ꯑꯅꯤꯡꯕ ꯀꯔꯤꯅꯣ ꯍꯥꯏꯕꯗꯨ ꯇꯣꯜꯂꯕ ꯅꯆꯥ ꯑꯩꯒꯤ ꯃꯐꯝꯗ ꯇꯥꯛꯄꯤꯌꯨ, ꯆꯤꯡꯅꯕ ꯄꯨꯝꯅꯃꯛ ꯊꯥꯗꯣꯛꯄꯤꯗꯨꯅ ꯅꯆꯥ ꯀꯟꯅꯒꯤ ꯃꯐꯝꯗ ꯏꯃꯥꯒꯤ ꯑꯅꯤꯡꯕꯗꯨ ꯂꯣꯏꯅ ꯐꯣꯡꯗꯣꯛꯄꯤꯌꯨ
1: ꯕꯩꯀꯔꯇꯟ꯫ ꯄꯨꯝꯅꯃꯛ ꯅꯪꯒꯤ ꯅꯃꯥꯡꯗ ꯊꯣꯛꯈ꯭ꯔꯤꯕꯅꯤ, ꯅꯅꯥꯎ ꯃꯉꯥ ꯍꯧꯖꯤꯛ ꯃꯔꯩꯕꯥꯛꯇꯒꯤ ꯇꯥꯟꯊꯣꯛꯄꯤꯈ꯭ꯔꯦ, ꯍꯥꯏꯅꯕꯒꯤ ꯃꯇꯨꯡ ꯏꯟꯅ ꯍꯧꯖꯤꯛ ꯆꯍꯤ ꯇꯔꯥꯍꯨꯝꯗꯣꯏ ꯍꯧꯈ꯭ꯔꯦ, ꯄꯤꯐꯝ ꯊꯣꯛꯄ ꯃꯔꯩꯕꯥꯛꯇꯨ ꯄꯤꯕꯤꯗ꯭ꯔꯦ, ꯃꯁꯤꯒꯤꯗꯃꯛ ꯂꯥꯟꯖꯥꯎ ꯊꯦꯡꯅꯕ ꯇꯥꯈ꯭ꯔꯦ। ꯃꯇꯥꯡ ꯑꯁꯤꯗ ꯅꯃꯥ ꯑꯩꯅ ꯅꯐꯝꯗ ꯍꯥꯏꯒꯦ ꯂꯥꯛꯄꯗꯤ, ꯍꯟꯗꯛꯀꯤ ꯂꯥꯟꯖꯥꯎ ꯑꯁꯤꯗ ꯏꯃꯥꯒꯤ ꯀꯔꯅꯕꯤꯔ, ꯅꯪꯁꯨ ꯅꯅꯥꯎ ꯃꯉꯥꯒꯤ ꯃꯤꯆꯪꯗ ꯂꯦꯞꯄꯨ ꯍꯥꯏꯅ ꯍꯥꯏꯒꯦ ꯂꯥꯛꯂꯤꯕꯅꯤꯅ ꯏꯃꯥꯅ
0: ꯏꯃꯥ ꯃꯁꯥꯅ ꯀꯔꯃ ꯍꯥꯏꯅ ꯍꯪꯒꯠꯂꯁꯤꯒꯅꯤ, ꯃꯇꯝꯗ ꯍꯧꯈ꯭ꯔꯦ ꯏꯃꯥ, ꯅꯆꯥꯒꯤ ꯁꯛꯇꯤ ꯄꯨꯝꯅꯃꯛ ꯗꯨꯔꯖꯣꯙꯅ ꯄꯥꯏꯁꯤꯟꯈ꯭ꯔꯦ, ꯋꯥꯁꯛꯀꯤ ꯊꯧꯔꯤꯅ ꯅꯆꯥꯒꯤ ꯊꯃꯣꯏ ꯑꯁꯤꯒ ꯂꯣꯏꯅꯅ ꯏꯄꯥꯝꯕ ꯃꯅꯤ ꯑꯁꯤ ꯀꯟꯅ ꯄꯨꯟꯁꯤꯟꯈ꯭ꯔꯦ, ꯑꯗꯨꯒ ꯅꯤꯡꯊꯦꯝ ꯀꯥꯡꯖꯩꯕꯨꯡ ꯑꯗꯨꯗ ꯅꯤꯡꯊꯧ ꯗꯨꯔꯖꯣꯙꯅ ꯑꯩꯕꯨ ꯀꯟꯕꯤꯈꯤ ꯏꯃꯥ, ꯑꯗꯨꯗ ꯅꯆꯥꯅ ꯃꯥꯒꯤ ꯃꯐꯝꯗ ꯑꯩꯒꯤ ꯄꯨꯟꯁꯤ ꯀꯠꯊꯣꯛꯈꯤ, ꯂꯦꯡꯕ ꯌꯥꯗ꯭ꯔꯕ ꯈꯣꯡꯐꯝ ꯑꯃꯗ ꯅꯆꯥꯅ ꯂꯦꯞꯂꯨꯕꯅꯤ ꯏꯃꯥ, ꯋꯥꯐꯝ ꯑꯁꯤꯗ ꯍꯔꯥꯎꯅ ꯏꯃꯥꯒꯤ ꯌꯥꯊꯪꯕꯨ ꯍꯣꯏ ꯍꯥꯏꯅ ꯍꯥꯏꯖꯕ ꯉꯝꯂꯣꯏꯗꯣꯔꯤ ꯏꯃꯥ, ꯃꯇꯝ ꯑꯗꯨꯗ ꯇꯣꯜꯂꯕ ꯅꯆꯥꯅ ꯄꯥꯔꯊꯕ ꯏꯅꯥꯎꯅꯤ ꯍꯥꯏꯕ ꯈꯪꯖꯔꯝꯂꯕꯗꯤ ꯑꯗꯨꯝꯅꯕ ꯏꯆꯤꯟ ꯏꯅꯥꯎꯅꯤ ꯂꯥꯟꯁꯤꯡꯅꯔꯝꯒꯗ꯭ꯔꯥ ꯂꯥꯟꯁꯤꯡꯅꯔꯝꯂꯣꯏ, ꯅꯨꯃꯤꯠ ꯑꯗꯨ ꯀꯥꯎꯉꯝꯗꯦ, ꯊꯃꯣꯏ ꯅꯨꯡꯗ ꯍꯛꯇꯨꯅ ꯊꯝꯃꯤ, ꯒꯨꯔꯨꯗ꯭ꯔꯣꯟꯒꯤ ꯁꯤꯛꯁ ꯑꯃ ꯃꯉꯥꯒꯤ ꯈꯨꯠꯂꯥꯏ ꯄꯔꯤꯈ ꯅꯨꯃꯤꯠꯅꯤ, ꯑꯔꯖꯨꯟꯅ ꯂꯥꯟꯒꯤ ꯍꯩ ꯁꯤꯡꯂꯕ ꯕꯤꯗ꯭ꯌꯥ ꯀꯌꯥ ꯎꯠꯄꯗ ꯃꯤꯌꯥꯝ ꯃꯤꯇ꯭ꯔꯪꯒꯨꯝꯅ ꯑꯀꯤꯕ ꯉꯥꯛꯄ ꯑꯣꯏꯍꯟꯈꯤ, ꯃꯤꯄꯨꯝ ꯈꯨꯗꯤꯡꯅ ꯃꯥꯕꯨ ꯊꯥꯒꯠꯅꯈꯤ, ꯈꯨꯗꯛ ꯑꯗꯨꯗ ꯑꯩꯅ ꯂꯝꯕꯥ ꯆꯥꯕ ꯑꯃ ꯊꯦꯡꯅꯔꯦ ꯈꯪꯗꯨꯅ ꯏꯆꯤꯟꯁꯤꯅ ꯂꯥꯎꯔꯨꯏꯅꯦ ꯏꯃꯥ, ꯉꯥꯏꯈ ꯄꯥꯟꯗꯕꯒꯤ ꯄꯥꯔꯊ, ꯅꯪꯒꯤ ꯃꯤꯇ꯭ꯔꯪ ꯈꯔ ꯑꯗꯨꯅ ꯃꯤꯁꯤꯡꯅ ꯉꯛꯅꯔꯦ, ꯑꯗꯨꯕꯨ ꯑꯩꯗꯤ ꯉꯛꯅ ꯊꯣꯛꯇꯦ, ꯑꯩꯒꯤ ꯂꯤꯔꯨꯡꯒꯤ ꯕꯤꯗ ꯌꯦꯡꯖꯈ ꯈꯨꯗꯨꯝ ꯆꯠꯅ ꯅꯪꯒꯤ ꯂꯤꯔꯨꯡ ꯑꯗꯨ ꯄꯥꯏꯈꯠꯂꯨ, ꯋꯥꯐꯝ ꯑꯁꯤꯗ ꯃꯤꯅ ꯂꯥꯛꯆꯈꯤꯕ ꯌꯥꯗ꯭ꯔꯕ ꯃꯊꯧꯅ ꯃꯔꯤꯡꯖꯟ ꯐꯔꯕ ꯑꯩꯒꯤ ꯏꯅꯥꯎ ꯑꯔꯖꯨꯟ ꯃꯈꯥ ꯆꯤꯛꯅ ꯃꯃꯥꯏ ꯂꯩꯁꯤꯜꯂꯛꯈꯤ, ꯂꯝꯕꯥꯒꯤꯗꯃꯛꯇ ꯂꯥꯟꯁꯤꯡꯅꯈꯤ ꯂꯦꯞꯅꯈꯤ,
1: ꯁꯦꯝ ꯁꯥꯟꯅꯈꯤ, ꯏꯃꯥꯁꯨ ꯎꯈꯤ, ꯑꯗꯨꯕꯨ ꯅꯈꯣꯏ ꯑꯅꯤꯒꯤ ꯃꯔꯛꯇ ꯅꯈꯣꯏ ꯑꯅꯤꯃꯛ ꯅꯆꯤꯟ ꯅꯅꯥꯎꯅꯤ ꯍꯦꯗꯥꯏꯌꯕ ꯅꯈꯤꯗꯦ, ꯑꯆꯥꯔꯖꯅ ꯂꯦꯞꯈꯤ ꯅꯕꯥꯅꯤꯒꯤ ꯃꯔꯛ ꯍꯥꯏꯅ, ꯑꯗꯨꯒ ꯍꯪꯈꯤ
2: ꯍꯥꯏꯌꯨ ꯄꯥꯈꯪ, ꯅꯪꯅ ꯈꯦꯇ꯭ꯔꯤꯌꯁꯤꯡꯒ ꯅꯥꯏꯇꯣꯝ ꯇꯥꯕ ꯂꯟꯕ ꯇꯧꯕ ꯇꯥꯔꯕꯗꯤ ꯁꯥꯒꯩ ꯖꯥꯠꯇꯕꯗꯤ ꯅꯪꯒꯤ ꯄꯥꯔꯤ ꯄꯨꯔꯤ ꯁꯦꯡꯅ ꯍꯥꯏꯌꯨ, ꯑꯄꯣꯛꯄ ꯀꯅꯥꯅꯣ, ꯁꯥꯒꯩ ꯖꯥꯠ ꯑꯇꯣꯟꯕꯒ ꯈꯦꯇ꯭ꯔꯤꯌ ꯃꯁꯥꯁꯤꯡꯒ ꯂꯟꯕ ꯄꯥꯕ ꯌꯥꯔꯣꯏ,
1: ꯏꯃꯥꯒꯤ ꯏꯕꯨꯡꯉꯣ, ꯅꯪꯅ ꯋꯥꯍꯪ ꯑꯁꯤꯗ ꯂꯪꯂꯕ ꯃꯥꯏꯊꯣꯡꯅ ꯃꯉꯥ ꯅꯥꯏꯔꯝꯕꯗꯨ ꯃꯨꯁꯨꯛ ꯃꯨꯅ ꯀꯥꯍꯠꯈꯤ, ꯑꯋꯥ ꯅꯨꯡꯉꯥꯏꯇꯕꯅ ꯅꯨꯡꯁꯨꯛ ꯅꯨꯡꯖꯥꯅꯅ ꯂꯦꯞꯈꯤ, ꯆꯥꯡ ꯌꯦꯡꯅꯤꯡꯅ ꯆꯣꯡꯊꯣꯔꯛꯄꯗ ꯍꯟꯊꯕ ꯃꯤꯠꯌꯦꯡ ꯑꯃꯅ ꯌꯦꯡꯊꯔꯛꯄꯗ ꯅꯈꯨꯠ ꯅꯁꯥ ꯊꯦꯛꯅ ꯈꯥꯡꯕ ꯅꯠꯇꯅ ꯎꯄꯥꯏ ꯂꯩꯈꯤꯗꯦ, ꯄꯤꯅ ꯊꯨꯝꯍꯠꯈ꯭ꯔꯕ ꯃꯤꯁꯅꯥ ꯑꯁꯤꯅ ꯀꯨꯏꯅ ꯌꯦꯡꯕ ꯉꯝꯈꯤꯗꯦ, ꯀꯥꯏꯔꯕ ꯃꯁꯨꯡ ꯊꯣꯛꯂꯕ ꯊꯃꯣꯏ ꯑꯁꯤ ꯄꯨꯉꯝꯈꯤꯗꯦ, ꯒ꯭ꯌꯥꯟ ꯌꯥꯎꯗꯅ ꯎꯐꯨꯜ ꯊꯛꯇ ꯇꯥꯈꯤꯕꯅꯤꯅꯦ,
0: ꯃꯇꯝꯗꯨꯗ ꯏꯃꯥꯏꯁꯤꯅ ꯅꯣꯡꯊꯛ ꯂꯣꯝꯗ ꯌꯦꯡ ꯋꯥꯈꯟꯅ ꯅꯝꯊ꯭ꯔꯕ ꯂꯦꯉꯝ ꯁꯥꯉꯝꯗ꯭ꯔꯕ ꯑꯃ ꯑꯣꯏꯅ ꯂꯦꯞꯂꯤꯉꯩꯗ ꯗꯨꯔꯖꯣꯙꯅ ꯗꯨꯁꯥ ꯁꯣꯟꯕꯨ ꯊꯥꯖꯤꯜꯂꯛꯇꯨꯅ ꯌꯥꯝꯅ ꯏꯀꯥꯏ ꯈꯨꯝꯅꯅ ꯀꯧꯁꯤꯜꯂꯛꯇꯨꯅ ꯃꯔꯨꯞ ꯁꯥꯟꯅꯈꯤ, ꯑꯩꯕꯨ ꯑꯪꯒꯗꯦꯁꯀꯤ ꯃꯄꯨꯅꯤ ꯍꯥꯏꯅ ꯂꯥꯎꯊꯣꯛꯄꯒ ꯂꯣꯏꯅꯅ ꯀꯣꯛꯊꯛ ꯑꯁꯤꯗ ꯏꯁꯤꯡ ꯍꯩꯗꯨꯅ ꯔꯥꯁ ꯑꯚꯤꯁꯦꯛ ꯇꯧꯈꯤ, ꯁꯤꯉꯥ ꯁꯣꯟꯗ ꯑꯩꯕꯨ ꯐꯃꯟꯈꯤ, ꯏꯃꯥ ꯑꯁꯨꯝꯅ ꯗꯨꯔꯖꯣꯙꯅ ꯑꯩꯕꯨ ꯁꯥꯠꯄꯤꯔꯕ ꯂꯤꯆꯤꯡ ꯑꯃꯗ ꯆꯤꯡꯁꯤꯟꯈꯤ, ꯃꯥꯒꯤꯗꯃꯛ ꯊꯋꯥꯏ ꯑꯁꯤ ꯀꯠꯈꯤ, ꯑꯗꯨꯒ ꯑꯁꯨꯝꯅꯁꯨ ꯋꯥꯁꯛ ꯊꯣꯛꯂꯨꯔꯦ ꯏꯃꯥꯅꯒꯤ ꯄꯥꯟꯗꯕ ꯄꯥꯔꯊꯕ ꯍꯥꯠꯀꯅꯤ, ꯏꯃꯥ ꯅꯨꯃꯤꯠꯁꯤꯗꯒꯤ ꯀꯧꯔꯕ ꯄꯥꯟꯗꯕ ꯇꯣꯈꯥꯏ ꯇꯥꯅꯕ ꯄꯥꯟꯗꯕꯁꯤꯡꯅꯁꯨ ꯈꯨꯕꯥ ꯈꯨꯗꯨꯅ ꯍꯧꯅ ꯅꯣꯛꯈꯤ, ꯍꯨꯏ ꯅꯪꯅꯁꯨ ꯈꯦꯠꯆꯒꯤ ꯆꯥꯂꯨꯛꯇ ꯐꯝꯒꯦ ꯇꯧꯔꯝꯕ ꯁꯥꯏ, ꯇꯥꯁꯣꯅ ꯊꯤꯟꯈꯤꯕꯅꯤꯅꯦ ꯊꯃꯣꯏꯁꯤꯗ, ꯏꯃꯥ ꯅꯤꯡꯉꯝꯗꯦꯗꯀꯣ, ꯑꯗꯨꯒꯨꯝꯕ ꯃꯇꯝ ꯑꯗꯨꯗ ꯏꯃꯥ ꯅꯪꯅ ꯅꯆꯥ ꯑꯅꯤꯒꯤ ꯃꯔꯛ ꯈꯥꯏꯅ ꯂꯦꯞꯇꯨꯅ ꯉꯁꯤꯒꯤ ꯑꯁꯨꯝꯅ ꯅꯆꯥꯗ ꯊꯧꯖꯥꯟꯕꯤꯔꯝꯂꯕꯗꯤ, ꯑꯗꯨꯒꯨꯝꯕ ꯁꯚꯥꯗꯨꯗ ꯀꯟꯅꯒꯤ ꯏꯃꯥꯡ ꯃꯛꯇꯗ ꯗꯨꯔꯖꯣꯙꯅ ꯄꯥꯟꯗꯣꯞ ꯃꯉꯥꯕꯨ ꯃꯤꯑꯣꯏꯕꯅ ꯈꯥꯝ ꯉꯝꯗ꯭ꯔꯕ ꯏꯀꯥꯏꯕ ꯄꯤꯈꯤꯕ ꯂꯥꯛꯆꯈꯤꯕ ꯀꯟꯅ ꯍꯤꯡꯂꯤꯉꯩ ꯀꯅꯥꯒꯤ ꯃꯇꯤꯛ ꯂꯩ ꯏꯅꯥꯎ ꯃꯉꯥꯕꯨ ꯂꯥꯛꯆꯒꯗꯕ ꯃꯔꯣꯜ ꯑꯃꯁꯤꯗ, ꯏꯃꯥ ꯅꯪꯒꯤ ꯊꯃꯣꯏ ꯑꯁꯦ ꯀꯟꯃꯜꯂꯤ, ꯍꯧꯖꯤꯛꯇꯤ ꯑꯃꯨꯛ ꯍꯧꯈ꯭ꯔꯦ ꯂꯥꯛꯆꯩꯗ ꯍꯥꯏꯅ ꯈꯨꯠ ꯊꯦꯛꯆꯕ ꯉꯥꯏꯔꯦ, ꯅꯆꯥꯅ ꯏꯃꯥꯒꯤ ꯅꯤꯡꯕ ꯊꯨꯡꯅꯅꯕ ꯍꯟꯗꯛꯀꯤ ꯂꯥꯟꯖꯥꯎ ꯑꯁꯤꯗ ꯏꯅꯥꯎꯁꯤꯡꯒꯤ ꯃꯤꯆꯪꯗ ꯂꯦꯞꯄ ꯉꯝꯗ꯭ꯔꯕꯁꯨ ꯏꯃꯥ ಇನಾಹುಶಿನ ಜೋಯ್ ಒಯ್ನ ನಮಲಾಲಂದಿ ನಚಾನ ಶೋಯ್ದನ ಸಿಂಜಗನ್ ವಾಜರವೆ ಇನಾಹುಶಿನ್ ಹಾತ್ತುನ ವಾಜರವೆ ನುಂಶಿರವೆ ಇಮಾ ನಾಕು ವಾನ ನಮ ತವರಾಂಗ ನಚ ಕಣ್ಣ ಮುಕ್ತವು ಜರಡೋಯ ಆಯ್ನ ನಮಾಂಗ ವಶಕ್ಕರಿ ಬಸಿನಿ ಏ ಅಕ್ಕನ್ಮ ಪೊಕ್ಪಿ ಕಲ್ಲವೇಂ ಲಿಶು ಹೈರವ ಅರ್ಜುನ್ ಇಮಾನ ಪೊಕ್ಪನಿ ಅದುಗಿಸ ಮಠಕ್ತ ಕಣ್ಣ ಯಾಕ್ಷುನಿ ಇನ್ನ ಮಂಗಾಗಲ್ ಲೋಯ್ನ ಐಕೋಯ್ ತರು ನನಕ್ ಪಾಕ್ ಅಮದಳೆ ಮರೋ ನಹುಂ ದಳೈರಿವಾ ಕನ್ಮ ಪುನಮಕ್ ನನಕ್ ಪಾಕ್ ಅಮದಳೆ ಕ್ರಬಸು ಕರೀದಿಕ್ಕಿ ನಿಂಗಾಯಿಲೆ ಇಮಾ ಕಂಗಲ್ ಲಂಗದವನಿ ಕುಂತಿ ಇಮಚಾ ತರು ಈ ಮತ್ತಿ ಮರೋಳಂ ಸಿನ್ನ ಶಮಲಂಗದವನಿ ಭಾರತ್ಯನೋ ವೈತಿಯಾಸ್ತಮ ಇಮಾ ಪುನಮಕ್ ಸೆನ್ನಾಂಗ ಜಪದ ಮುನಾದೆ ಕಲಕ್ಷದ ಇಮಾ
1: ಇಮಾಗೆ ಕರ್ಣ ಇಮಾ ಖಾಂಗ್ ಮಂಗಮ್ ಲಗ್ತಾರೆ ಇಮಾಗೆ ಖಾಂಗೈ ಬಗೆ ಪಾಂಗಂತೆ ಖ್ರೇನೆ ಕರ್ಣ ಇಮಾವು ನಂಗ್ ನಮಗ ಹಲ್ಲಗನು ನನಾವು ಮಂಗಾಗಿ ಮಿಚಂಗ್ದ ಲೇಪು ಮಯಾದ್ರ ಬದಿ ಇಮಾ ನನ್ನ ಫಂದ ಬಿಖ್ಯಾ ಅಮತಂಗ್ ನೀಗೆ ನಂಗ್ನ ಬಿಖ್ಯಾಸಿ ಹಪ್ಪಿಗದ್ರ
0: ಇಮಾ ಅನಿಲೋನದು ನಾಯ್ಜರಿ ಇಮಾ ಹೌಜಿಕ್ ನಸಾಗಿ ನಿಂಗ್ ಮಟ್ಟುಂಜರೆ ನಸಾನ ಮತಂ ಕುಯಿನ ನಿಂಜರಕ್ಕಿ ಮಹಿಂಗ ಸಿಯಾಲೆ ನಸಾಗಿ ಹಿಂಗ ಕಸೆ ಕಕ್ಕನ ಇನೋ ಮಂಗಾಗಿ ಮಂಗೋಲ್ ಗಿದಮಕ್ತ ಭಿಖ್ಯಾದಾನ್ ಕಚ್ಚೌ ತಾಕ್ವಿರ ಬಸು ನಸಾನ ಚಿನ್ನದನ ಕಚ್ಚರಗನಿ ಇಮಾನ ನಿಂಗ್ ಬಿಬದೋ ನಸಾಗಿ ಮಫಂದ ತಾಕ್ಪಿರೋ ಕಚ್ಚರಗೆ
1: ಇಮಾದ್ರನಿ ಒಂಥೋ ಇದಕ್ಕೋ ಇಚ್ಛಾಸಿಗೆ ಮರಾಯ್ ಮಸಿ ಮಗಾಯ್ ಬಂಗಂ ಲಭದಿ ಅಯ್ಯ ಮಮಾನತ್ರಿ ಅಯ್ಯ ಮಮಾವೈಬಿಗೆ ಪುಕ್ಚೇಲದ ಚೇಂದ್ರೆ
0: ಕರೀತವರೆಯ ಪೊಕ್ಕಿ ತುಮಿನ್ನ ಮುರುಂ ಮುರುಂ ಸೋಂದ್ರಳ ಇರಬದಿ ನಶಾದ ತಾಕ್ಪಿ ನಿಂಬದು ತಾಕ್ಪಿ ರೋಗ ಬೈಮ ನಶಿದಿ ನಶಾನ ಲಟ್ನಗದವ ಕರಿಸುಲ ಇತ್ರೇ ಇಮ ನಶಿದಿ ನಶಾಗಿ ಮತಂ ಕೈಯಾಗಿ ಮಂಗ್ಲಾಂಡೋ ಮಂಗ್ ಫಾವ್ ನಹನ್ ಬಿರವ ನತ್ರನೇ ಇಮ
1: ಇಮಾಗಿ ನುಂಗ್ ಸಿರಬ ನಹಾಗ್ನ ಹಂದಕ್ಕಿ ಲಾನ್ ಫಂದ ನನಾವ್ ಮಂಗಾಗಿ ಮಿಸಂಗ ಲೇಪು ಮಯಾದ್ರ ಬದಿ ಇಮಾನ ನಸಕ್ ಎಂಗಬಗುಂ ಎಂಗ್ಜ ಹೋಗಿ ನಂಗೆ ಏ ಥಂಬ ನ ಖುದ್ಕೆ ಖುದೋಂಬಿ ಅದುತ್ತದೆ ಇಮಾನ ಭಿಖ್ಯಾ ಒಯ್ನ ನಿಜಗೆ ಅದುಗಲ್ಲೊಯ್ನ ನನಾವ್ ಮಂಗ ಹಾನನ ಬತ್ತೇನ್ ಮಗ ನಂಗಿನ ಫಂದಲ್ಲೈರೆ ಹಾಯ್ನ ತಾಯ ಹಾಯ್ರಿ ಬತ್ತೇನ್ ಮಂಗ ಅದು ತಗ ಇಮಾದ ಬಿಖ್ಯಾದ ಅನ್ಪಿನವನೇ ಕರ್ಣ
0: ಶಿರವಿ ಅಪೋ ಪೀಮಾ ಯಾ ಠಂಗ್ ನಚಾನ ಕೊಕ್ಕತ್ತ ಹಪ್ಚರಿ ಅದುಗು ಹಾಯ್ರಿ ಬತ್ತೇನ್ ಮಂಗ ಅದುಡಿ ಅಂಟ ಪೂರ್ದಲೆ ಹೌರಿ ಇಮಾನ ನಚಾಬು ಚಾನ್ಬಿದು ನಂಗಸಿ ನಸಾಗಿ ಕೊನುಂಗಲೆ ಸಿಂಬಿಸಿ ನಸು ಸಿಂಗ ಮದಿ ನಮಗು ಆಶೀರ್ವಾದ ಪಿನ ಬಿರಂ ಹೇ ಲೈ ಬೀರವಿ ಕಲ್ಲವ ನಚಾತರು ಲೈನ ಲೈನ ಅವಾವದನ ನಸರು ಒಯ್ರವಿ ಹಂದಕ್ಕಿ ಕುರುಗಿ ಲಂಜಾವ ಶಿರ ನಚ ಮಂಗಾನ ಸೋಯ್ದನ ಮಂಗೋಲ್ ಒಯ್ರಗನಿ ಹಾಯವಸೆ ನಫಂದ ಕಚ್ಚರಿವ ನಚಾಗಿ ಕುದೋಂಬಿ ಅಸಿನ ಲೇಂದ್ರ ವಸಾಕಿ
1: ಇಮಾಗಿ ಕರ್ಣ ಪೇಲೆ ಇಮಾ ಪೇಲೆ ದಾತಾ ಕರ್ಣ ಹಾಯ್ ಬದೋ ತಸೇಂಗ್ಲೆ ಇಮಾಗಿ ಇಬುವ ಕರ್ಣ ಇಮಾನ ನಫಂದ ಮೇಂಗದ ವಾಫಂ ಅಮನ ನನಾವ್ ಸಿಂಗದು ಮಪಿ ಮಪಾಲೈತ್ರ ವಸನಾವಿ ಪಿತ್ನ ಉಲ್ ನಂಗ್ಲವ ಮಪೋ ನೈಗಿ ನುಂಗಾಯ್ವ ಪಂಗ್ಲಕ್ ಪ್ರಭಂಗ ಆಗ್ತಾನೆ ಕರಿಗುಂಬದ ನಂಗ ಮಯೋಗ್ನವ ಲಾನ್ಫಂದ ಹಾತ್ಪ ಮತಾರವದ ನನಾವ್ನಿ ಖಂದುನ ಹೈಗಲ್ಲವ ಥಾಂಗದು ಹಾಯ್ಥದನ ಅರ್ಜುನ್ ನತ್ತನ ನನಾವ್ ಸಿಂಗ ತೈಗಿ ಮಥ ಕಲ ಓಕೋ ವೈ ಕರ್ತಾನೆ ಅರ್ಜುನ್ ತದೆ ನಂಗಿ ಮಯೋಗ್ನವ ಲಾನ್ಫಂದ ಕ್ಷೇತ್ರಿ ಧರ್ಮಗಿದ ನ ಕೋಯ್ಗಿ ಶಕ್ತಿ ಪುನಮಕ್ ಸಿಜನ್ ನಜೌ
0: ಇಮಾ ನಯಾಥಂಗದೋ ನಶಾನ ಕೈದೌಂಗೈದಲೈ ಪಾಕ್ತ ತಾಂಜರ
1: ಇಮಾಗಿ ಇಬುಮು ನಂಗಿ ಜಗತ್ ನಹಾಯ್ನವ ದಾನ ವೀರದಾತ ಕರ್ಣ ಹಾಯ್ಬದು ಮಕ್ತ ಸೇಂಗ್ಲೆ ನಂಗಿ ನಫಂದ ಇಮಾ ಮಾಯ್ತೀರೆ ನಂಗಿ ನಮಿಂಗ್ದಿ ತೈಬಂಗ್ ಪಾನ್ಬನ ಹೆಪ್ ಲೈರಿ ಬಮ್ಮ ಕೈ ಮುಟ್ಲರೊಯ್ದ ಬನಿ
0: ಇಮಾ ಮುಸ್ಸಿಗು ಕಯಾಮ್ ಚಾವು ಥೌ ನೋನೆ ಇಮಾ ಮಚಾನ ಮಮಾಗಿ ಲಮನ್ ಮುಸ್ಸಿಂಗ್ ಮಂಗಂಬ ಹಾಯ್ಬ ಸಿಬು ಒಯ್ಥೊಪ್ಪರನೆ ನಸಾದಿ ಲೈವಕ್ ಫರೇ ಪೋಕ್ಗಿ ಮಹೇ ಅಂಜರಿ ಅಪೋಕ್ತಿ ಮಾಗಿ ಸೆವಾ ಮಿಕು ಅಮತ್ತ ವೈರವ ಸುಪಂಜರಿ ಲೆಂಕಟ್ಲ ಸೀಮಾ ರೋಟ್ಗೆ ಥಕ್ಕಸಿದ ಅಂತಪೂರ್ದ ಲೆಂಗ್ಸ್ಲಸಿ

0: dulaitrey ma ai papa muk langsin jareroi manau sing munung siba khangda bado oeroi ai bungak piwi ma ai bu thaujan biwi ma nangi thaujan namaya ma ma oibagi nung sibagi chelado tam thirab karnagi thamoi nung asida pa thok na chelan birogaba
1: imagi maharathi imagi karna khulayase imana amamam ta oina nanau manga ha nanav khulayase ಲೌರಗೆ ನಹಾಕ್ನ ತೇನ್ ಸಿಂಗ ಸಿಬು ಮಸಕ್ತಾವ್
0: ಏನ್ ಬಿವಿಮ ಕಾಂಗಿ ಮಚಿನ್ ಮಾನ್ಬ ತೇಲಸಿನ ಐಗಿ ನಾವು ಜುರಿಸ್ತೀರ್ ಹಾಟ್ ನವ ತೇಲಿ ಮಸಿನ್ ಥಾವು ಸಾವ ತೇಲಸಿನ ಇನಾವು ಬ್ರಿಕ್ಕುಡೋರ್ ಬಿಂಬು ಹಾಟ್ ನವ ತೇಲಿ ಓಂ ಸುಬ್ ತೇನ್ ಮಚಿನ್ ಕಾಟಿ ಮಚಿನ್ ಸಾವಶಿನ ಇನಾವು ಪಾಠಬು ಹಾಟ್ ನವ ತೇಲಿ ಅದು ಗೈಮ ಲಂಜಾ ಮಸಿನ್ ಮಾನ್ ಬಸಿನ ನುಂಗ್ ಶಿರಬ ಇನಾವು ನೋ ಕುಲ್ಬು ಹಾಟ್ ನವ ಖುಲಾಯ್ನಿ ಅದುಗ ಮಂಗಾ ಶುಭ ತೇಲ್ ನೋಂಗ್ ಸಾಗಿ ಮಯಾ ಮಾನ್ ಬಸಿನ ಇಟೋನ್ ಟೋನ್ ಬ ನುಂಗ್ ಶಿರಬ ಇನಾವು ಸೋಹದೇವು ಹಾಟ್ ನವನಿ ಐ ನಮ ತಮ್ಮ ಮದ ಇನಾವು ನಿ ಹೈಬ ಖಂಗ್ ಜರು ದಬನ ಮಾಂಗ್ ನಬಗಿ ಮಸಕ್ ಓಯರಬ ಥೌರಾಂಗ ಸಿಟ್ಟವರುಡಬನಿ ನಶಿರೇ ಅದುಗುಮ ಪಾಪ್ಕಿ ವಾಕ್ಲದು ಲೈತ್ರೇ ಇಮಾ ನಹಕ್ಕಿ ಖುಯಾರ ಇನಾವು ಮಂಗಾಗಿ ಥವಾಯಿ ಸಿಂಗ ಸೆ ಕಚ್ಚರಬನಿ ಐ ಲಾಲುರಬ ವಾಕ್ಲಸಿ ಉನಹಕ್ ನಹಕ್ಕಿ ಇಮಾ
1: ಇಮಾಗಿ ಕರ್ಣ ಸೆ ಲೌ ಸೆ ನನಾವು ಅರ್ಜಲ್ ಹಾನನವ ತೇಲಸಿ ಮಸಿ ಇಮಾನ ಥಮೋಯಿ ಸೇಂಗ್ ನಹಾಯಿರಿ ಮದುದಿ ಹಂದಕ್ಕಿ ಕುರುಗಿ ಲಾಂದ ನಚಿನ್ ನನಾವು ಅನಿ ಲಂಬಾ ನಬದ ಜೋಯಿ ಪರಾಜೋಯಿ ಎಂಗ್ನ ಜೌಕು
0: ಇಮಾ
1: ಅದುಗುಂಬ ಲಾನ್ಫಮ್ದ ನನಾವ್ ಓರ್ ಜುನ್ಬು ನಂಗ್ ನ ಹಾತ್ಪ ತಾರಬಸು ಇಮಾ ಕಪ್ಕ್ರರೋಯ್ ಅದುಗ ಓರ್ ಜುನ್ಗಿ ಮಖುತ್ತ ನಂಗ್ ನ ಸೀಬ ಥೋಕ್ಲಬಸು ಇಮಾನ ಕಪ್ಕ್ರರೋಯ್ ಕೋ ಕರ್ಣ ಇಮಾಗಿ ನುಂಗ್ ಶಿರಬ ಸೆ ತೇನ ಸೆ ಇಮಾನ ನಫಮ್ದ ಹಲ್ಲಬನಿ ತೌರಿಬ ಥೌದೌ ಅಸಿದ ನಂಗ್ ನ ಇಮಾಬು ಮಿಚಂಗ್ ಮಿಖಾಯಿ ನಾಯ್ ಹಾಯ್ ನ ವಾರೌ ಗನು ಕೋಯ್ ಬುಂಗು
0: ನುಂಗ್ ಶಿರಬಿ ಇಮಾ ನಸಾದಿ ಹನ್ನಕ್ಕಿ ಲಾನ್ಫಮ್ ಮಸಿದಗಿ ಹಲಕ್ತುನ ಇಮಾಗಿ ಸೇವಾ ಟೌಜರಗನಿ ಹಾಯ್ಬದಿ ಥಾಜದ್ರೆ ಹೌ ಕ್ಷಿವ ಪುಂಶಿಯ ಶಿಮಸು ಸೇವಾ ಫಂಜರಬದಿ ಲಾಯರದುನ ನುಂ ಶಿರವಿ ನಾಗಿ ಶೇಂಗ್ಲೋವದು ಫಾವ ಖಂಜರಕ್ತ್ರವನಿ ನೈಮ ನಶಿಡಿ ಲಾಯ್ವ ಭವನ ಇಮಾಗಿ ದರ್ಶನ್ ಫಂಜರಿ ಐಗಿ ಪುಂಶಿಗಿ ಮಹಿ ಯಾಲಲ್ಲೆ ನಶಿಡಿ ಇಮಾಗಿ ಚೊರೊಂದ ನಶು ಬೃಷ್ಟಕೆತು ಶಿನ್ನ ಜರಗಿ ಮಹಾಕ್ನ ಮತಂ ಪುಂಬದ ಇಮಾಗಿ ಮದಿ ಮಖುರಾಗಿ ಸೇವಾ ತೌಜಿಸನು ಮಧುಮಕ್ತನ ನಶಾನ ಇಮಾಗಿ ಸೇವಾ ತೌ ಶಕ್ಷಗೆಕು ಇಪಾಗಿ ಬೃಷ್ಟಕೆತು ಲಾವ್ ನಕುಜೆಂ ಪಾಯಿನ ಇಪಾನ ನವೇನ್ಗಿ ಮಫಂದ ಸಿನ್ನರಂಗೆ ಇಮಾ ನಶುಷೆ ನಶಿದಗಿ ಇಮಾಗಿ ನಕುತ್ತ ಸಿನ್ನಜರಿ ಇಪಾಗಿ ಬೃಷ್ಟಕೆತು ನವೇನ್ಗಿ ಮತುಂ ಇಲ್ಲು ಇಪಾನ ಲೈವ ಠೀವನ ತೌ ಗಮ್ಲಕ್ಷಿದ್ರಭ ಸೇವಾ ನರಾಯವಕ್ ಫಬನಂಗ್ನಿ ಥಮೋಯ ಸೇನ ಸೇವಾ ತೌದುನಾಯಿ ಏ ಇಮಾ ಉಪ್ಪೆಲಲ್ಲು ಕೊಯ್ಪಾಗಿ ಬುಮಾಮ್ ಇಮಾ ಐಗಿ ನುಂಗಿಸಿರಬ ಇನ್ನಾವು ಮಂಗಾನ ಕನ್ನ ಇಬು ಮಯಾಮನಿ ಹಾಯಿನ ಖಂಗಿರಕ್ಕಬ ಮತಂದ ಮಕೊಯ್ಗಿ ಥಮೋಯ ಪುಂಗಮ್ಲಕ್ತ್ರಭ ಮದಿ ನಿಂಗಂದಬ ಮೈನ ಚಾಕ್ತುನ ವಾರದುನ ಇಮಾವು ಮಕೊಯ್ನ ನಿಂದ ತೌರಕ್ಕಿಗನಿ ಮತಂ ಮದುದ ನಶುವಶೆ ಮಕೊಯ್ ಮಕೊಯ್ಗಿ ಮೊಯ್ದ ಕೊಲನ್ ಬೀರ್ ಮಧುಮಕ್ತ ನಮಕೊಯ್ಗೆ ಮೈಷಾದು ಖರ ಮಖೈದಿ ಕೋಕ್ಷರಸ
1: ಇಬೇನ್ಗೆ ನುಂಗ್ ಶಿವ ಬ್ರಿಸಕೆತು ಲಾವ್ ಇಬೇನ್ಗೆ ಲಾಯರ ಖಾಂಗ್ ಪೋಗ್ ಜಾಮ ಪ್ರಸದ ಲೈರು ರಸಿ ಲಾವ್ ನಪಾವೊಂಗಿ ಕೊನುಂಗ್ ನುಂಗಾಯ್ವ ಥಾದೋಗ್ತುನ ಇಬೇನ್ಗೆ ಲಾಯರ ಖಾಂಗ್ ಪೋಗ್ ಅದುದ ವಾಮಿನ್ನರು ರಸಿ
0: ಇಮ್ಮಾದ ಮೇನ್ ಜಗದ ಬಾಮನ ಇನ್ನಾವು ಜುಡಿಸ್ಟಿ ಪಾಂಡವ ಪಟೈದ ಕನ್ನ ಇಯಸೆ ಮಕೊಯ್ಗೆ ಮಯಾಮನಿ ಹಾಯ್ವರ್ಸೆ ಕನ್ನ ನಮೈತಾನ ವಾಖೈದ್ರಿ ಫಾವ ಫೊಂಡೋಗ್ ಪೀಗನು ಕರಿಗುಮ ಫೊಂಡೋಕ್ ಲುಬ ಥೋಕ್ಲಬದಿ ಐಗಿ ಇನಾವು ಜುರಿಸ್ತೀರ್ನ ನಿಂಠೌ ವೈಬಗಿ ಸಿಂಗಾಸೊಂದ ಫಮ್ಮ ಹಬಿಯಾರು ಮಯಾಮ ನಿಂಗ್ಲಬ ಪಾಂಡೋಕ್ನ ಪುನಮಃ ಕಣ್ಣ ಇವನ ಸಿನ್ನದುನ ನಿಂಠೌ ಕುಬಂ ತಿಂದೋಕ್ಕನಿ ಕಣ್ಣಡಿ ಅಂಗದೇಶ್ಗೆ ಸಿಂಗಾಸೊಂದ ಸಹಿ ಕುನ್ಗ ಮಂಗಾ ಚುಪ್ನ ನಿಂಠೌ ಒಯರಕ್ಲಬನಿ ಕಣ್ಣನ ಪಾಂಡೋಕ್ಕಿ ಪುನ್ಶಿಬು ನುಂಶಿಜೈ ಮಯಾಮದ ಮನಾವನ ಚಟ್ಕದ ಬಲಿ ಚಟ್ಕಿ ಲೇಂಗ್ರವ ಆಡಸ್ಥಲೈರವ ಜುರಿಸ್ತೀರ ಮದಿ ಪಾಂಡೋಕ್ನಿ ಮಧುಗಿ ಕುದುಂ ಚಾವದುದ ಕಣ್ಣಗಿ ಅಧಿಕಾರ್ಥಂ ಜನಿಂಗ್ರೇ ಮಸಿತ್ತರಿ ಇಮಾನ ಥೌಜಾನ್ ಬೀ ವಾಜರಕ್ಲವ ಇನಾವು ಮಂಗಾನ ಭಾರತ್ ಭೂಮಿಗೆ ಮಪ್ಪು ಹೋಯ್ದನ ಪಾನ್ ಮಧುರಗ ಕರ್ಣಗೆ ಅಪೇನ್ ಹೋಯ್ ಜರಗೇನೆ ಅಪೋ

ಹೈನಿಂಗ್ಬ ಹೈಜಸನು ತೈಬಂಗ್ ಪಾಲ್ನ ಇಕೈ ಖಂಗ್ದವಿಸು ಒರಸನು ಕನಾಗಿ ಮಫಮ್ದ ನಸಿದಿ ಫೋಂಗ್ಲಗೆ ಫೋಂಗಮ್ದ್ರವ ಥಮೊಯ್ಗಿಯವ ಹೈರಗೆ ಇಚೆಲ್ಸಿನ ನಂಗ್ಬು ನುಂಗ್ಶಿ.

ਇਸੇ ਸਿਤਾਨ ਜਕੀਵਗ ਲੋਇਨਨਾ ਨਸਿਗਿਤਿ ਤਾਂਕ ਕਸਿਕਯੋਨ ਫਿਲਮ ਇਸੇ ਲਾਂਥੋਕਚਬਾ ਮਤਾਂਗਸਤ ਲੋਇਸਿੰਜਰਿ ਸਕਪ ਸੇਰਿੰਗ ਬਮਦਿ ਸੇਰਾਂਗ ਬਸਿੰਗ ਮਥੰਗਸਿਨਾ ਆਹਾਨਬਦ ਕੁਦੋਲ ਤਮਜਕੀਵ ਫਿਲਮ ਐਸੁ ਥਮੋਇ ਪਾਲਿ ਸੈਸਕਪ ਸਦਾਨੰਦ ਮਦਿ ਨੰਦੇਸ਼ਵਰਿ ਸੇਰਿੰਗ ਬ੍ਰਜੇਂਦ੍ರ ਵਾਹਿੰਗਚਾਮਦಿ ਸೇರಾಂಗ್ಬ ಗೋಪಿ ಅನಿಸುಬದ ಲೋಕಚಕಿವ ಫಿಲ್ಮ್ ಐದಿ ಲಾಂಖಿದೆ ಸೈಸಕ್ಕಿವ ಸಿಂಗ್ ನಾವೋಯ ಮದಿ ಮಂದಾಕಿನಿ ಸೇರಿಂಗ್ಬ ಕೆ ಎಸ್ ಎಸ್ ಕಿಶೋರ್ ಕುಮಾರ್ ಮದಿ ಸೇರಾಂಗ್ಬ ಜಿ ಸೂರ್ಚಂದ್ರ ಶರ್ಮ.

ತಾವಿದೆ ಮೈಬಂ ರೇಣುಕಾ ದೇವಿ ನಸಕ್ಪ ಮತಂ ಸೇ ಹುಂಕ ಮತಂ ಮತಂ ಮೈನ ಸೇಯಂಬ ಸಿಂಧಿ ಬಿಜಯಂತ ಕುಮಾರ್ ಶರ್ಮಾ ನರೇಂದ್ರ ನಿಂಬಾಮದಿ ಮಯಾಂಗ್ ನಂಬಾಮ್ ಸುಮತಿ ಅದೊಮ್ನ ತೋರಂ ತಾವಿರಿಬಾಸಿ ಆಕಾಶವಾಣಿ ಇಂಫಾಲ್ಗೆ ಕಂಗಾ ಸೆನೆಲ್ಗೆ ಅನಿಸುಬ ತೋರಂ ಪರೇಂಗ್ನಿ ಹೌಜಿ ವೆಸ್ಟರ್ನ್ ಮ್ಯೂಸಿಕ್ಗೆ ದಮಕ್ತ ಮಾಲಿಯಂದ ಖುಷಿ ನಜರಿ.

ನಹಾರೋಲ್ಗೆ ಖೊಂಜಲ್ ಥೌರಂ ತಾಬಿರಿಬ ಖ್ವಾಯ್ ಪುಮ್ನಮಕ್ಪು ಅದೊಮ್ಗೆ ಮರುಪ್ ಥಂಪಲಿನ ಲೊಂಗ್ಜಮ್ನ ತರಾಮ್ನ ಒಕ್ಚರಿ ಖುರುಂಜರಿ ಗಸಿಗೆ ಥೌರಂದ ಪುಜರಗ್ಲಿ ನಹಾ ಸಿಂಗ್ನ ಮತೌ ಕರಮ್ನ ಕರಿಯರ್ ಖನ್ಗನಿ ಹೈಬ ಹಿರಂಸಿದ ಎಜು ಪ್ಲಸ್ ಸ್ಕಿಲ್ಸ್ದ ಕರಿಯರ್ ಕೋಚ್ ಓಯ್ನ ಥೌ ಪುಬಿರಿಬ ರೋಷನ್ ಖುಮುಕ್ ಚಮ್ಗ ಉನದುನ ವಾರಿ ಸಾಬ ಉನದುನ ವಾರಿ ಸಾಬಿರಿ ಬಿ ಥೌಂಗಂಬಿ ಇರೋಮ್.

0: 阿 Dualism 的 impact 都會係咪先？我想講埋呢種嘅，就記得 Jews 係咪先？今屆你後幾係咪就唔得？萬一死，但係你班物品數個細啲嘅，佢 school 啦、network 啊、parents 啦、different exposure 邊個都唔係啊？邊啦邊啦，嗰陣時就萬一誒，爸爸先啲班啲，媽媽先班啲，係啦，班到班咩卡多落嘅呢？那得個班咪係爸爸得嘅啦。阿我見啦，我半排已經好多嘅啲，已經卡住就萬一少少擔咧，咪得啦。阿對啦，做緊英國啦，少少好多嘅啦，係用別種嘅 pressure 落嚟嘅。阿對啦 ，quite important， 我見啦。给了就是我后边是，你 expose 比如是，在特定年纪的落后度，我还在的。啊，特定年纪的，在伊别别学的，在伊拉丁爱度的，能力上都会多么厉害不？伊瓦克罗了嘛？啊，那么懂这个书，什么还不得？哎，已经我刚刚去报名个，啊，你我刚刚不伊给了多，根本刚领到的 different 类个个，啊，都伊给了多多呢？哎 ，focus 懂，一个还不是？啊，没错，我看呢 ，14 years 个时间，落后度了嘛？那这个的，哎，落后这个的 ，14、15 years、16 时我讲的别别学的了，安尼嘛？别别说是给人那地方，会闹事那个还不需要呀？你都不要是别别说的，会那快一毛路也不是，会不是给 14 的给那 21 给是的，别是的，别是一毛都没有是的。啊对对，那干嘛你多了是给还不多？哎，那坑我们头戴，那这个的哎呀，那是 out of control 来给你啊。Not only for the career， my personality 都会被给 ，my behavior 都会被给，啊，你们马上说别话都会被给，这个嘛呢 ？Anything， 跑不到哎，跑到不到哎，这个。Adu di aku terlebih terlebih nak, so that's important. Adu nasi lagi career choose tu wasai lagi expose tu bibir apa, adu kan 14 years surat pasai lagi mana China semua area sida tau gudong ni hebat tu, how gudong ni hebat ni, aham tu.
1: Yang nongah je, kau kira 14, 15 surat pasai sekoi class 19 kaba, adu aku gimana raksa ni ba. Adu nana angan orang ni lagi 19 kaba pasai lagi, aku mama boy bersing ni, adu sih orang ni ni kan, aku wish dia tau jaga so angan gimana sahdu nadi pamira pamdira habis. Pasalnya, hari kang tu begum bagi matam su, aduki stage tu dah, adu main oi berahe nak kanci. Hoi, adum kerana mabudi si oi dia dia na, adum class ability, angang orang gitu, adum kelak pasi orang gani ko, adum mulai re. Aduka, ngasai school kaba matam se, school kani yang dah like papa, koi ke, adum tu pahai dok pengam dah bese. Si gumbas itu adum tengah berang kali, maru ina class 5-6 kekara adi, 6-7 kekara adi, class 10 yahana thawai waba. Adu main na, hari adu na tongan tongan, ber different activities tau bahar se. Hoi, satu kerana madi tau, i kerana madi tau di, adu tu na, hari jeni ni se, kerum kerum. Number sing dano, kau na exposure tu orga, kau na try tu juga. Dari se, aduga matam management hejar gada. Mayam gi, semaina kau lari kimram tu sih dana. Ziau nabu hona ba, aduga atau pada so mu ieng nabu hona ba, try tu nabu hona ba. Sih matang sedo management sing bagi matang tu sekitar kita biramu.
0: Yang pertama aku cakap ni ko, kau ye CC amna, kau matuk dah hejar dek ko. Ani mesti cang dini ba. Ain lah light time saya board pekat apa dengan nanti hejar dek ko. Aku real sim nabu matam ini ko. Aduna ani mesti matuk dah hejar dek. Aduh nak matuk tak apa sih kemarin tu kita ada ina saya class 8 kumpa saya sih ina decision nampi low rate nampak low rate kan sih dah ina matuki decision tu pasal low rate low rate for example kau ini angkang saya football player so ini hari ni World Cup yang nampak ina listen low rate nampak ada ki any sport lagi mana pun saya sport yang lain ni nampai aduh dream am tu ya nampai na lagi any mana saya class 8 nampak ada different exposure nampai aduh lagi mana choose katakan plan A, plan B, plan C, whatever. Aduh, di lepam itu ini. Kau, si yang hukum itu si yang bagai, nanti lepam itu ini. Aduh, nasi class 9, 10, 11, 12. Se, profile building terat hai nak. Aji profile building same tu ini. Aji nasi yang kerana happy, orang tamat aku ini. Class 12 luar kerana magi cakap tu ini nak. Cakap tu beriya tu. Kadai tu cakap tu ini happy tu. Aji nasi yang nasi serius itu agak di world class best university institution. Nanti aku aji kau ikhlas nak apa? Aji nampak apa tu? Aduh, try tu ini nak. Cuma lagi tu apa lagi? Tuh pemula, jadi harus diyah deh, apa? Aduh, nasi lagi, aduh, lagi university, nanti ke college, lagi, lagi demand lo, aduh, or lagi emission lagi demand lo biaya, nanti market lagi demand lo biaya, aduh, lagi demand lo, uzeki profile zaman career lagi, gimana tu ni nasi lagi 9, 10, 11 tu apa sih dah? Ini same how umat orang dah hai same orang dah, kena kau world best university, tam gaya kah hai tak? Kau di mana nasi academy is very important, academy is kau madu thanada biaya deh, kau nanti madu knowledge am pido ini, kau subject tu madu ini nak tak? Ani sebuda, aye extra curriculum sama tuh tadi ini, aye nato ni ni betapa tu gi, mari leh napa extra curriculum keratok dah biaya roh apa? So it's a part of the education ni part ni bersih. Madu tu na angang tu dah my experience am pido ini, adu na for example aye se international relationship tu aye tabok suninge, UN nak suninge, aye dream tu orang nak, adu itu agak ini class 9, kau bangga nama dah. Aina, kita model United Nations kumpagi program kita yau ruba. This extracurricular natra, okay, academy ni natan. It's very important for building up the okay, saya kata. Adiki mo, aina saya, for example, the university kerana nak okay, letter of recommendation requirement lah itu nampak. Aduna saya, aye school tu gigi, ozadu nama saya angang se, lighten height badang natan. Masih okay, atau pertabak sintesu yang payi kolega habis gigi matungi na. Kalau matunda, ozadu aye recommendation nuntun ibu, hai kan mana kemai irakan ni habis do. ಮತ ಉಟಾಯಪ ಬೈ ಖಂಗ್ನಾ ಬಗಿ ದಂ ಇಬಿ ಹೋಪಿ ಹಾಬದು ದಿ ದಸ್ ದ ಅದು ದಿ ಚನ ಭಗವಾನ ನತೆ ಅದು ಮದು ನತಿ ಕೇರೆ ಓಯ್ ದಂ ನತೆ ಹಾಬ ಕೋ ಅದು ಗತ ಸೆಂಗ್ ನಗಿ ತೋಗೆ ಹಾಗೆ ದಿ ಪ್ರೋಸೆಸ್ ನತ್ರ ಅದಿಗೆ ಮೊ ಅಂಗಾಂಗ್ ಸಿದ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ನ ಕೋ ಯಿ ನಂಗ ನಕ ಸಿ ಓಯ್ ನಿ ಸಿ ಕರಿ ಯು ನೋ ಹಾಬ ಸೆ ಸಿ ಪೋ ಸೆ ಹಾನಾ ಕ್ಲಾಸ್ 8 9 ದಿಗೆ ಕೋ ನ ಸಮ ಮೈ ಬಿಲವ್ ಮೈ ಮೈಂಡ್ ಅಂಡ್ ಸೆಸ್ ಸಿ ದ ಬಿಲವ್ ತೋ ಉಡ್ರಗದಿ ಟು ಫ್ಲೋ ಗರ ಮೈ ಆಮ್ ತೋ ನೇ ತೋ ಕಗದಿ ಮೈ ಸ್ಟೇಟ್ಮೆಂಟ್ ಪರ್ಪಸ್ ಯಂ ವಾಂಗ್ ದಿ ಹೈತಾರೆ ಕೋ ಅದು ಗೆ ಸಿ ಪುಲಪ್ ಸಿ ಸೇಮ್ ಅಪ್ ಮತಮ ಸಿದ ಸೈ ಕ್ಲಾಸ್ 9 10 11 12 ನಟ್ರಗದಿ ಸಮ್ ಅಕಾಡೆಮಿ ದುನ ಅಕೋಯಿ ಅಕೋಯಿನ ಪಾಮಿಬ ಕ್ವಾಲಿಟಿ ದೋ ಫಂಗ್ಮ ವಾತಾಯಿತ
1: ಅದಕ ಮಖತರಕ ಲಕ್ಷನಿ ಅಕೋಯಿ ಮಣಿಪುರ ಕತನತನ ಕಾಂಟೆಕ್ಸ್ಟ್ ಅಕೋಯಿ ಕಂಟ್ರಿ ಯೋಯಿನಸು ನಟ್ರಗನ ಗ್ಲೋಬಲ್ ಯೋಯಿನಸು ಸುಮ್ ಲೈರಿಬ ಅಂಗಾಂಗ್ಸಿಂ ನಟ್ರಗನ ಹಾಸಿಂ ಸಿದ ಕರಿ ಕರಿ ಥೈನ ಬಿಬ ಲೈಗೆ ಸುಮೈನ ಕರಿಯರ್ ಚಾಯ್ಸ್ ಕಿ ಮತಾಂಗ ಸಿದ ಹೈಜ ಬತಾರೆ
0: ಅಕೋಯಿ ಇಂಡಿಯಾ ಗೆ ನದಿ ದುಮ ಮನೆಯಬ ಅಕೋಯಿ ಮಣಿಪುರ ತೋ ಇಸಿ ಅಕೋಯಿ ಮೇನ್ ಲೈನ್ ಇಂಡಿಯಾ ರ ತೋ ಇಬ ಪೋತುನಿಯನ ತೋ ಇದ ಕೋ ಎಕ್ಸೆಪ್ಟ್ ಫ್ಯೂ ಸ್ಟೂಡೆಂಟ್ಸ್ ಹೈತಾರೆ ಕೋ ಫ್ಯಾಮಿಲಿ ಅದು ಮಸಿಂ ಯಾಮನ ನತಿದನ ಅದನ್ನ ಅಕೋಯಿ ಮಣಿಪುರದಸು ದುಂ ಯಾಮ್ನ ಖಂಗ್ ಬಾಹಿಬ ಮ್ಯಾಮಗಿ ಪೇರೆಂಟ್ಸ್ ಮಗಿ ಮಸಾಮಸು ಮ್ಯಾಮ್ದಿ ದುಂ ಅಕೋಯಿ ಜನರಲ್ ಟಾಕ್ಸ್ ಯಾವುದಬಿದ ದುಂ ಮೊಯ್ ತೋಗಮ್ ತೋಯ ದುಂ ಅದ್ವಾಯ್ನ ಇಂಡಿಯಾಗಿ ಸಬ್ ಮನೆ ಹೈತಾರೆ ಅದನ್ನ ಇಂಡಿಯಾಗಿ ಎನಿ ಅಕೋಯಿನ ದುಂ ಕಾಪಿ ಕೇ ನಾ ತಪ್ಪು ಕಿ ಸಿಸ್ಟಮ್ ದೋ ಸಬ್ ಮನೆ ಹೈತಾರೆ ಕೋ ಅದನ್ನ ಸಿದ ಅಕೋಯಿ ಯಾಮ್ ಅಕೋಯಿ ಮಣಿಪುರ ತೋರಿ ಸಿ ಆಲ್ ಇಂಡಿಯಾ ತೋರಬನೆ ನಟ್ರ ಅದನ್ನ ಮದ್ದು ಕಿಸು ಯಾಮ್ ಕೆನಬ ಲೈತೆ ಅದುಜು ಸಗಿ ಅಕೋಯಿದ ಫಾರ್ ಎಕ್ಸಾಂಪಲ್ ಈ ಮಹಾಭಾರತಿ ವಾರಿ ತಾಡ್ರ ಅದು ಸಗಿ ದೊನಚಾರ್ಯನ ಮೈ ಮಚಾನುಪ ಮೈ ಮಚಾನುಪ ಕಿ ಮಂಗಾಸೆ ಮಾನ ಲೈಕ್ ತಂಬಿ ಮತಂದ ಭೀಮ್ನ ಅದು ತಂಬಿಬ ಅದಕ್ಕೆ ಅರ್ಜುನ ಅದು ತಂಬಿಬ ಅಂತ ತೌದ್ರು ನಟ್ರ ಯಾಮ್ ಕಸ್ಟಮೈಸ್ ಹೋಯ್ರನೆ ತೌಮ್ದಬ ನಟಿ ಹೈಮ ಅದು ಉಜಿಕಿ ಆಫ್ಟರ್ ಇಂಡಿಪೆಂಡೆಂಟ್ ಲಾ ಕಾನ್ ಸಿದ ಅಕೋಯಿ ಸಗಿ ಜನರಲ್ ಎಜುಕೇಶನ್ ಗಿ ಸಿಸ್ಟಮ್ ಅಕೋಯಿ ಬ್ರಿಟಿಷ್ ನ ಇಂಡಿಯಾದ ಲೇಬರ್ ಓಯ್ನ ಪುಥೋಕ್ನಬಗಿ ಸಿಸ್ಟಮ್ ಓಯ್ನ ಇಂಪ್ಲಿಮೆಂಟ್ ತೌಬದುಗಿ ಇಂಪ್ಯಾಕ್ಟ್ ಚುನೇ ಬಸಿ ಚುಲಾ ಇಸಿ ಮಣಿಪುರದಸು ಅಮಸುಂ ಇಂಡಿಯಾಗೆ ಅಥವಾ ಮಫಮ್ದಸು ಹಾನಿ ಅದು ತೌರಮ್ದೇನ ರೇಸ್ ಲಾಕತಿ ಮನ ಎಜುಕೇಶನ್ ವೆಸ್ಟರ್ನ್ ಎಜುಕೇಶನ್ ಲಾಕ್ ಹಾಬದು ಅಕೋಯಿ ವೆಸ್ಟರ್ನ್ ಗಿ ಮಾನ್ಬ ವಾನೇಬ ಬಟ್ ಇಂಡಿಯಾಗೆ ಓಯ್ನ ಲೇಬರ್ ಪುಥೋಕ್ನಬ ಸೇಮ ಎಜುಕೇಶನ್ ಸಿಸ್ಟಮ್ ನತ್ರಾನೆ ಅದಾಯ್ ತೌರಗ ಅಕೋಯಿ ಸುದುಂ ರನ್ ತೌಬ ಹೈತಾರೆ ಅದು ಹುಜಿತಬು ಗ್ಯಾನ್ ತಾರಕ್ತಗಿ ಅಕೋಯಿ ಮದು ಚೇಂಜ್ ತೌಬ ಮಥೌ ತಾಯ್ ಹಾಬದುನೇಬ ಅದನ್ನ ಇಂಡಿಯಾಗೆ ಸಿಇಒ ಮ್ಯಾಮ ಅಕೋಯಿ ಅಚೋಸಮ ಕಂಪನಿ ಸಿದ ಯಾಮನ ಇಂಡಿಯಾ ಸಿಇಒ ಓಯ್ ಬೆಸಿಂಗ್ ಸೇ ಬೇಸಿಕ್ ಎಜುಕೇಶನ್ ಸೇ ಮಾಗಿ ರೇಷನ್ ಲೆವೆಲ್ ಬುಕ್ತಿ ಮಾ ಇಂಡಿಯಾದ ಫಸನ್ ಲೈ ಅಯಾಮನ ತೌರಗಸು ಮಾನ ಯು ಎಸ್ ಲೆಸ್ ಅಲಗಾನ ಮೈ ಕಂಪನಿ ಮಗಿ ಮೈಕ್ರೋಸಾಫ್ಟ್ ಕಿ ಕಂಪನಿ ಗೂಗಲ್ಸ್ ಕಿ ಕಂಪನಿ ಸಿಇಒ ಮ್ಯಾಮ ಓಯ್ ನಟ್ರ ಮೊಯ್ಸೆ ಮಫಮ್ ರೂಸ್ ಅಲಗ ಎಜುಕೇಶನ್ ನ ಮತ್ತ ಮೆ ಹೈತಾರ ಸುಮ್ನಗಿ ತಮೈಬೆ ಇಂಡಿಯಾದ ತಮ್ಮದುನ ಆದ ಥವಮ್ ತೌರಗ ಅಂದ ಮಾ ಸಿಇಒ ಓಯ್ ನತಿ ಹೈಬ ಸಿಸ್ಟಮ್ ಮ ಮೈ ಅಪ್ಡೇಷನ್ ನ ಮತ್ತ ಮತುಂಗ್ನ ಸಹಿ ಮಾಸ್ಟರ್ಸ್ ಲೆವೆಲ್ ಆರ್ ಡಬಲ್ ಮಾಸ್ಟರ್ಸ್ ಕತ ಮತುಂಗ್ನಗ ಮೈ ಸಿಸ್ಟಮ್ ಅಪ್ಗ್ರೇಡ್ ತಗೊಂಡ ಅದಿಗೆ ಓಯ್ ಗಮ್ಮಿನಿವ ಕ್ವಾಲಿಟಿಬದಿ ಲೈಜರಗಸು ಮದು ಓಯ್ನಮ ಗಮ್ಮನಬಗೆ ಡಿಫ್ರೆಂಟ್ ಮಥೌ ತಾರಿರಗನೆ ಅಕೋಯಿ ಸಮಕನನ ಫಾಲೋವರ್ಸ್ ಓಯ್ನಬಿ ತಮಕ್ಪ ಸಿಸ್ಟಮ್ ನಿಂದ ತ್ರಾ ಕನಾವಗಿ ಅವನ ಮಾಸ್ಟರ್ ಓಯ್ಗ ಅಕೋಯ್ನ ಅಕೋಯ್ನ ಸರ್ವೆನ್ ಓಯ್ನಬಿ ತಮ್ಮ ಕುತಮ್ ನಿಂದ ತ್ರಾ ಅದು ತಮ್ಮ ಇದಮ್ಮ ನಿಂದ ತ್ರಾ ಅದ ಐನ ಮಾಸ್ಟರ್ ಓಯ್ ಹೈದಿ ಕಿತಂ ಸಿಸ್ಟಮ್ ಮಥೌ ತಾರ ಅದಿಗೆ ಪೊತು ನಮ ವೆಸ್ಟರ್ನ್ ತಮ್ಮಗಿ ನಮ ಮೊಯ್ನ ಅದ್ವಾಯ್ನ ತಮ್ಮ ಕಾನ ಸಿಇಒ ಓಯ್ಬಿ ವಾನೆ ಹೈಬ ಅದ ಕಿ ಮಿ ಕುನಿ ಮಕ್ತಿ ಮಪಾನ್ ಲೋಯ್ ಚಪಂಗ ಮ ದೋನ ತೆ ಯು ಎಸ್ ಚಪಂಗ ವೆಸ್ಟರ್ನ್ ಯುರೋಪ್ ಚಪಂಗ ಮ ದೋನ ಅಡ್ವಾನ್ಸ್ ಕಂಟ್ರಿ ಚಪಂಗ ಮ ದೋನ ತೆ ಕೋ ಅದನ್ನ ಮಣಿಪುರದಸು ಸಗಿಸದು ಮದುಗಿ ಸಿಸ್ಟಮ್ ದೋ ಐನ ತಮ್ಮನಿಗೆ ಮ ಕಾಲೇಜ್ ದೋ ಓಯ್ಬಿ ಓಯ್ದಬಿ ಐ ಬಟ್ ಐ ಅಂಗಾಂ ನತ್ರಗ ಐ ಸಾಮ ರಿಸ್ ಲೋ ಬದಿ ಯಾರೋ ಹೈಬ ಸಿಸ್ಟಮ್ ರು ಚಂಗಿ ಚಂಗ ನೇವ ತಮ್ಮನೇವ ಎನಿ ಕಾಲೇಜ್ ಎಕ್ಸ್ ವೈ ಸಿ ನಮ ತಮ್ಮನೇವ ಕೋ ಮಣಿಪುರ ಹಾಯಗಸು ಬಟ್ ಅದುಗಿ ಸಿಸ್ಟಮ್ ದ ಹಾನಗಿ ಸಿಸ್ಟಮ್ ಚಲಿಯೇ ಬಸಿಸು ಕೋ ಬಟ್ ಅದು ಸಿಸ್ಟಮ್ ದು ಐ ಐ ಇನ್ವಾಲ್ವ್ ತೌರಗನಿ ಬಟ್ ಐ ರಿಕ್ಸ್ ಲೋಡ್ರ ಐನ ಗ್ಯಾನ್ ತಾದಾಗದಿ ಮದು ರಿಕ್ಸ್ ಲೋಡ್ ಹಾಬಿದು ಐ ಮತ್ತು ಇಲ್ಲಿ ಕೋ ಅನ ರಿಕ್ಸ್ ಲೋಡ್ರ ಹೈತಾಗದಿ ಓಯ್ ಲೈಕ್ ಅಕಾಡೆಮಿ ದುಗಿ ತಮ್ಮ ತಮ್ಮೋ ಬಟ್ ಎಕ್ಸ್ಟ್ರಾ ಖರ ತಗೊ ಮಥು ತಾರರನೆ ಅದು ಈ ಪೋತು ಡಿಸಿಷನ್ ಮೇಕಿಂಗ್ ದು ಲಾಕ ದೋನೆ ಹಾಬ ಅದು ಈ ಪೋತು ಅವೇರ್ನೆಸ್ ತು ಲೈಟ್ರಗದಿ ಐ ಕಮೈನ್ ತೋಗ್ದಿನವ ಅಮನ ಅಕಿಗಿ ಕಂಟ್ರಿಗಿ ಡೆಮೋಕ್ರಸಿ ನಿ ಹೈರ ಕೋ ಡೆಮೋಕ್ರಸಿ ಇಸ್ ದ ಕ್ವೈ ಮರು ವೇಸೆ ಬೈ ದ ಪೀಪಲ್ಸ್ ಕ್ವೈ ಮರು ವೇನ ಇನ್ ಕಲೇವ ಐದಿ ರೂಲ್ ಬೈ ದ ಪೀಪಲ್ ಹೈವ ನೇವ ಅದು ಹ್ಯಾವ್ ದಿ ಮಿಯೋ ಲೋಸ್ ಕುನಿ ಮಗ್ನ ಕಂಟ್ರೀಸ್ ರೂಲ್ ತೋ ವಹೈ ಗದೌನೆ ಹೈವ ನೇವ ಚುಮಿ ಕೋ ಅದು ಅಕೋಯ್ನ ಸೈಗಿ ಪೆರಾಮಿಕ್ಸ್ ಅಕೋಯಿ ಟಾಪ್ ತಾ ಅಕೋಯಿ ನಿಂಗ್ ಥೌಸಂಡ್ ಲೈರಮಗ ಮಖಾದ ಲೋಯ್ ಲೈರಮನೇವ ಪೆರಾಮಿಕ್ಸ್ ಬಾಟಮ್ ಸಿನ ಕರ್ ಚೌನ ಲೈವ ಪೆರಾಮಿಕ್ ನೇಮ ನಟ್ರ ಅದುಗ ಡೆಮೋಕ್ರಸಿ ಲಾಕ್ವ ಕಂದ ಸ್ವಾಯ್ನ ದಕ್ ಐನ ಅಕೋಯಿ ಮತಕ್ ತನ ಅಕೋಯಿ ಪೀಪಲ್ಸ್ ಲೈಗ ಮಖಾದ ಸೈಗಿ ರೀಡರ್ಸ್ ಲೈಹನ್ ಬಗಿ ದಾಮ್ ನೇವ ರೂಲ್ ಬೈ ದ ಪೀಪಲ್ ಹೈತಾಗದಿ ಅಂಡ್ ಆಲ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ರೂಲ್ ದ ಮೈ ಫ್ಯಾಮಿಲಿ ಆರ್ ಲೆಕ್ಕಾಯ್ ಹೈಗ್ರ ಅದು ಅಕೋಯಿ ಸ್ಟೇಟ್ ಹೈಗ್ರ ಸಿಗಿ ಕೈಯೋ ಹೈಬ ನೇವ ꯁꯤ ꯗꯤꯐꯤꯅꯤꯁꯟ ꯁꯦ ꯑꯗꯨꯅ ꯁꯤ ꯗꯤꯐꯤꯅꯤꯁꯟ ꯍꯩꯕꯒꯤ ꯃꯇꯨꯡ ꯏꯟꯅ ꯑꯩꯈꯣꯏꯅ ꯉꯁꯥꯏꯒꯤ ꯁ꯭ꯀꯤꯜꯁ ꯑꯗꯒꯤ ꯄꯔꯁꯅꯦꯂꯤꯇꯤ